ಎಲ್ಲರಿಗೂ ನಮಸ್ಕಾರ. ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ಮಣಧ್ವನಿ 90.4 FM. ಪ್ರೀತಿಯ ಸ್ವಾಗತ ನಮ್ಮ ಇಂದಿನ ಪ್ರಸಾರದಲ್ಲಿ. ಜೀವನದಲ್ಲಿ ಅಳಲು 100 ಕಾರಣಗಳಾದರೆ ನಗಲು 1000 ಸಾಧ್ಯತೆಗಳಿವೆ. ಅಳುವುದನ್ನ ಹಿಂದಿಕ್ಕಿ ನಗುತ್ತ ಬಾಳೋಣ ಎಂಬ ಒಂದು ನುಡಿಮುತ್ತಿನೊಂದಿಗೆ ಇಂದು ಗುರುವಾರ ದಿನಾಂಕ 20 ಆಗಸ್ಟ್ 2026. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 6:00 ರಿಂದ 6:50 ಕನ್ನಡ ಭಕ್ತಿ ಗೀತೆಗಳು ಸಂಗೀತ ಸುಧಾ ಕಾರ್ಯಕ್ರಮದಲ್ಲಿ 6:50 ರಿಂದ 7:00 ಪ್ರಸಾರವಾಗಲಿದೆ. ಚಿಂತನ ಕಾರ್ಯಕ್ರಮ 7:00 ರಿಂದ 7:15 ಆಧ್ಯಾತ್ಮಿಕ ಕಾರ್ಯಕ್ರಮವಾದ ಗೀತ ರಹಸ್ಯ 7:15 ರಿಂದ 7:30 ಸಂಸ್ಕೃತಂ ವದಾಮಹ 7:30 ರಿಂದ 8:00 ಭಕ್ತಿಮಯ ಸಕಾಳ್ ಮರಾಠಿ ಭಕ್ತಿ ಗೀತೆಗಳ ಕಾರ್ಯಕ್ರಮ 8:00 ರಿಂದ 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ 8:15 ರಿಂದ 8:30 ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ 8:30 ರಿಂದ 9:00 ಮಧುರ ಮುಂಜಾನೆ ಕಾರ್ಯಕ್ರಮ 9:00 ರಿಂದ 9:30 ವಿಶೇಷ ಕಾರ್ಯಕ್ರಮಗಳು 9:30 ರಿಂದ 10:00 ಕೆಎಲ್ಇ ಕೃಷಿಮಿತ್ರ ಕಾರ್ಯಕ್ರಮ 10:00 ರಿಂದ 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ 12:00 ರಿಂದ 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ 12:30 ರಿಂದ 1:00 ಕೆಎಲ್ಇ ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳು 1:00 ರಿಂದ 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ 1:30 ರಿಂದ 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ 2:00 ರಿಂದ 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ 2:15 ರಿಂದ 4:00 ಕೆಎಲ್ಇ ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ 4:00 ರಿಂದ 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ 4:30 ರಿಂದ 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 ರಿಂದ 7:35 ಕೆಎಲ್ಇ ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ 7:00

35 ನಿಮಿಷದಿಂದ 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 8 ಗಂಟೆಯವರೆಗೆ ಕೆಎಲ್ಇ ಮ್ಯೂಸಿಕಲ್ ಇವ್ನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 ರಿಂದ 8:15 ಕೆಎಲ್ಇ ಕೃಷಿ ಮಿತ್ರ ಕಾರ್ಯಕ್ರಮ, 8:15 ರಿಂದ 9:00 ರವರೆಗೆ ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಬಾರಾತ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವು ಪ್ರಸಾರವಾಗುತ್ತದೆ.

ಸರ್ವರಿಗೂ ಶುಭೋದಯಗಳು. ಆತ್ಮೀಯ ಸ್ವಾಗತ ಕಾರ್ಯಕ್ರಮದಲ್ಲಿ ಸಂಗೀತದ ರೂಪದಲ್ಲಿರುವ ಶ್ರದ್ಧೆಯ ಭಕ್ತಿಯ ಕಾರ್ಯಕ್ರಮವೇ ಸಂಗೀತ ಸುಧಾ. ಇಂದಿನಂತೆ ಇಂದು ಕೂಡ ಪರಮಾತ್ಮನ ಭಕ್ತಿಯಲ್ಲಿ ನೆನಪಿನಲ್ಲಿ ತಲ್ಲೀನರಾಗೋಣ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿವಣ ಧ್ವನಿ 90.4 FM. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ದಾನೇಶ್ವರಿ ತಾಯಿಗೆ ಸುಪ್ರಭಾತವು. ಬೆಳಗಾಯಿತು

ಸಂಗೀತ ಸುಧಾ, ಇದು ಭಕ್ತಿಗೀತೆಗಳ ಕಾರ್ಯಕ್ರಮ. ಗುರುವಾರದ ಪೂಜೆ ಅಣಿಯಾಗಿದೆ, ಮನವೆಂಬ ಕಾಣಿಕೆ ಮುಡುಪಾಗಿದೆ. ಕೇಳಿ ಈ ಒಂದು ಗೀತೆಯನ್ನ ನಿಮ್ಮ

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ಮಧುಧ್ವನಿ 90.4 FM. ಕಾರ್ಯಕ್ರಮದ ಮುಂದಿನ ಗೀತೆ ಸತತ ಮಾರ್ಗದಿ ಸಂತತ ಸೇವಿ ಪರಿಗೆ ಅತಿ ಹಿತದಲ್ಲಿ ಮನೋರಥವ ಕೊಡುವೆನೆಂದು ರಥವ ನೀರಿದ ರಾಘವೇಂದ್ರ.

ಸಂಗೀತ ಸುಧಾ, ಇದು ಭಕ್ತಿ ಗೀತೆಗಳ ಕಾರ್ಯಕ್ರಮ. ಕಾರ್ಯಕ್ರಮದ ಮುಂದಿನ ಗೀತೆ ಕಂಡೆ ಕಂಡೆ ಮೃಂದಾವನವನು ಕಂಡೆ ಕಂಡೆ ಕಂಡೆ ರಾಘವೇಂದ್ರ ಯತಿಯ.

ಭಕ್ತಿಗೀತೆಗಳ ಕಾರ್ಯಕ್ರಮವಿದು ಸಂಗೀತ ಸುಧಾ. ನೀವು ಕೇಳ್ತಾ ಇದ್ದೀರಾ ಇದು ಕೇಳಿ ಮೇಳಧ್ವನಿ 90.4 FM. ಕಾರ್ಯಕ್ರಮದಲ್ಲಿ ಈಗ ಕೇಳಿ ಈ ಒಂದು ಗೀತೆಯನ್ನ, ತುಂಗಾ ತೀರ ವಿರಾಜಂ ಭಜಮನ ರಾಘವೇಂದ್ರ ಗುರುರಾಜ್.

0: ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ ಬಿಎಂಟಿ ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಪ್ರಸಾರವಾಗಲಿದೆ ಚಿಂತನ. ಇಂದಿನ ಚಿಂತನವನ್ನು ಪ್ರಸ್ತುತಪಡಿಸಲಿದ್ದಾರೆ ಹಿರೇಮಗಳೂರು ಶ್ರೀ ಕಣ್ಣನವರು.
1: ಮುದ್ದು ಮನಸ್ಸಿನ ಮುದ್ದುರಾಮರಿಗೆ ಮುದ್ದಾಂ ನಮಸ್ಕಾರ. ಮುದ್ದು ಮುದ್ದಾಗಿ ನಿಮ್ಮ ಇಂಗಿತಕ್ಕೆ ಸಂಗೀತದಲ್ಲಿ ಮುದ್ದುರಾಮನ ಚೌಪದಿಗಳನ್ನು ಕೇಳ್ತಾ ಇದ್ದೀರಾ. ಈ ಕೃತಿಯನ್ನು ರಚಿಸಿದವರು ಕನ್ನಡ ನಾಡಿನ ಸಾಹಿತ್ಯ ಕ್ಷೇತ್ರದ ಹಿರಿಯರಾದ ಶ್ರೀ ಕೆ ಸಿ ಶಿವಪ್ಪನವರು. ಇವರ ಅಮೂಲ್ಯವಾದ ಈ ಕಾವ್ಯ ಕೃತಿ ನಮಗೆ ಶ್ರುತಿ, ನಮಗೆ ಸ್ಮೃತಿ. ಇಂತಹ ಒಂದು ಚೌಪದಿಯ ಮೂಲಕ ಕನ್ನಡ ಕಾವ್ಯಲೋಕಕ್ಕೆ ನಾಲ್ಕು ದಿಕ್ಕಿನಲ್ಲೂ ಇವತ್ತು ಇವರು ಸುಪರಿಚಿತರು. ಪ್ರೇಮವನ್ನು ಕುರಿತ, ಪ್ರಕೃತಿಯನ್ನು ಕುರಿತ ಭಾವಪೂರ್ಣವಾದ ಅವರ ಕವನಗಳನ್ನು ಸಹಸ್ರಾರು ಸಹೃದಯರು ಆಕಾಶವಾಣಿ ಮತ್ತು ದೂರದರ್ಶನ ಮಾಧ್ಯಮಗಳ ಮೂಲಕ ಕೇಳುತ್ತಲೇ ಇದ್ದೇವೆ. ನಮ್ಮ ಬದುಕು ನಿರಂತರವಾಗಿ ನೀಡುತ್ತಲೇ ಹೋಗುತ್ತಿರುವ ಸಂಕೀರ್ಣವಾದ ಅನುಭವಗಳನ್ನು ಕುರಿತು ಚಿಂತಿಸುವುದು ವಿಚಾರಶೀಲನಾದ ಮಾನವನಿಗೆ ಅನಿವಾರ್ಯ ಕರ್ಮವಾಗಿದೆ. ಈ ಚಿಂತನೆ ಸಾವಿರಾರು ವರ್ಷಗಳಿಂದ, ಸಹಸ್ರಾರು ವ್ಯಕ್ತಿಗಳಿಂದ ನಡೆಯುತ್ತಲೇ ಬಂದಿದೆ. ಈ ವಿಶ್ವದ ನಿಜವಾದ ಸ್ವರೂಪವೇನು, ಇದನ್ನು ಸೃಷ್ಟಿಸಿದ್ದು ಯಾರು, ಸೃಷ್ಟಿಯ ಹಿಂದೆ ಉದ್ದೇಶವೊಂದು ಇದೆಯೇ, ಜಗತ್ತಿನಲ್ಲಿ ಇಷ್ಟೊಂದು ಕಷ್ಟ ದುಃಖಗಳು ಏಕಿವೆ, ಸುಖ ಎಂಬುವುದು ಪ್ರಮಾಣದಲ್ಲಿ ಕಾಲದ ದೃಷ್ಟಿಯಿಂದ ಅಲ್ಪಾಯವೂ ಆಗಿರುವುದು ಏಕೆ, ಇಂತಹ ಅನೇಕಾನೇಕ ಪ್ರಶ್ನೆಗಳಿಗೆ ಚೌಪದಿಯಲ್ಲಿ ಮುದ್ದುರಾಮ ನಮ್ಮ ಹೃದಯಕ್ಕೆ ಮಂಥನ ನಡೆಸುತ್ತಾನೆ. ಯಾರ ನಾಮಾವಳಿಯ ಬಲದಿಂದ ಈ ವಿಶ್ವ ಇನಿತು ಅದರದೇ ತನ್ನ ಕಕ್ಷೆಯಲ್ಲಿ ಇದೆಯೋ, ನೆನೆದಾರ ಹನುಮಂತ ಸಾಗರವ ದಾಟಿದನೋ, ನಮಿಸೋ ಆ ಮಹಿಮನಿಗೆ ಮುದ್ದುರಾಮ ಅಂತ ನಮ್ಮ ಮುದ್ದುರಾಮ ನಮ್ಮನ್ನ ಒಂದು ನಂಬಿಕೆಯ ಮೂಲಕ ಈ ಭವಸಾಗರವನ್ನು ದಾಟುವುದಕ್ಕೆ ಹನುಮಂತನನ್ನ ಅನುಮಾನವಿಲ್ಲದ ಹಾಗೆ ಅವನ ಧೀಮಂತ ಶ್ರೀಮಂತ ಬಲವಂತ ಗುಣವಂತ ಛಲವಂತ ಗುಣಗಳನ್ನು ನಮ್ಮ ಹೃದಯದಲ್ಲಿ ಛಾಪಿಸುತ್ತಾ ನಮಗೆ ಪ್ರೇರಣೆ ಕೊಡುತ್ತಾನೆ. ಈ ಜಗತ್ತಿನಲ್ಲಿ ನಾವು ನಮ್ಮ ಬದುಕನ್ನು ಚೆನ್ನಾಗಿ ನಡೆಸಿ ಭವಸಾಗರವನ್ನು ದಾಟಬೇಕು. ಆ ರೀತಿ ದಾಟುವುದಕ್ಕೆ ಈ ವಿಶ್ವ ಯಾರ ಕಕ್ಷೆಯಲ್ಲಿದೆ ಅನ್ನುವುದನ್ನೂ ಕೂಡ ಮಂಥನ ನಡೆಸು ಎನ್ನುತ್ತಾನೆ ನಮ್ಮ ಮುದ್ದುರಾಮ. ನಿಜ, ನಾವು ಬದುಕುತ್ತಿರುವುದೇ ಯಾರ ಕಕ್ಷೆಯಲ್ಲಿ, ಶಿವನ ಕಕ್ಷೆಯಲ್ಲಿ. ಉಣುತ್ತಿರುವುದು ಯಾರ ಭಿಕ್ಷೆಯಲ್ಲಿ, ಶಿವನ ಭಿಕ್ಷೆಯಲ್ಲಿ. ನಾವಿರುವುದು ಯಾರ ರಕ್ಷೆಯಲ್ಲಿ, ಶಿವನ ರಕ್ಷೆಯಲ್ಲಿ. ನಾವು ಕಲಿಯುತ್ತಿರುವುದು ಯಾರ ಶಿಕ್ಷೆಯಲ್ಲಿ, ಶಿವನ ಶಿಕ್ಷೆಯಲ್ಲಿ. ಇವೆಲ್ಲವೂ ಕೂಡ ಶಿವಮಯ, ಇದು ಶಿವನ ಸಂಚಾರ. ನಮ್ಮ ಉಸಿರು ಹ್ರಸ್ವ, ಅವನ ಉಸಿರು ದೀರ್ಘ. ಅವನ ಮನಸ್ಸು ಅಶ್ವ, ಅವನದೇ ಇದು ವಿಶ್ವ. ಇಂತಹ ವಿಶ್ವಪುರುಷನಿಗೆ ವೇದದಲ್ಲಿ ನಮಸ್ಕಾರವನ್ನ ಹೀಗೆ ಮಾಡಬೇಕು ಎಂದು ಹೃದಯಪೂರ್ವಕವಾಗಿ ಋಷಿಗಳು ತಮ್ಮ ಅನುಭವದಿಂದ ಕೈಯ ಮುಗಿಯುವುದರ ಮೂಲಕ ಶ್ರುತಿಗೆ ನೀಡುತ್ತಾರೆ. ನಮೋಸ್ತು ಅನಂತಾಯ ಸಹಸ್ರ ಮೂರ್ತಯೇ, ಸಹಸ್ರ ಪಾದ ಅಕ್ಷಿ ಊರು ಬಾಹವೇ, ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೇ, ಸಹಸ್ರ ಕೋಟಿ ಯುಗ ಧಾರಿಣೇ ನಮಃ. ಇಂಥ ಅನಂತ ಕಲ್ಯಾಣ ಗುಣಗಳ ಈ ಮಹಾಮಹಿಮನಿಗೆ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ, ಮಹಾದೇವಾಯ, ತ್ರಯಂಬಕಾಯ, ತ್ರಿಪುರಾಂತಕಾಯ, ತ್ರಿಕಾಗ್ನಿಕಾಲಾಯ, ಕಾಲಾಗ್ನಿರುದ್ರಾಯ, ನೀಲಕಂಠಾಯ, ಮೃತ್ಯಂಜಯಾಯ, ಸರ್ವೇಶ್ವರಾಯ, ಸದಾಶಿವಾಯ, ಶ್ರೀಮನ್ ಮಹಾದೇವಾಯ ನಮಃ. ನಮ್ಮ ಋಷಿ ಪರಂಪರೆಯಲ್ಲಿ, ಸನಾತನ ಪರಂಪರೆಯಲ್ಲಿ ಶಿವನ ಮಹಿಮೆಗೆ ನಮಿಸುವುದನ್ನು ಅವರು ಶ್ರುತಿ ಸ್ಮೃತಿಯ ಮೂಲಕ ಧೃತಿಗೆ ನೀಡುತ್ತಾರೆ. ಇಂತಹ ಒಂದು ಶಿವನದೇ ಈ ಜಗತ್ತಿನ ಲೀಲೆಯ ಈ ಚಾರ್ಟು, ಅವನದೇ ಇದರಲ್ಲಿರತಕ್ಕಂಥದ್ದು ಹಾರ್ಟು, ಅವನ ಕೈಚಳಕವೇ ಈ ಜಗತ್ತಿನ ಸೃಷ್ಟಿಯ ಲೀಲಾ ವಿನೋದದ ಒಂದು ಆರ್ಟು. ನಾವುಗಳೇನಿದ್ದರೂ ಅವನು ಹಾಕಿದಂತೆ ನಡೆದಾಡಬೇಕಾದಂತಹ ಒಂದು ಪಾರ್ಟು. ಈ ಪಾರ್ಟಿನ ಈ ಬದುಕಿನ ಕೋರ್ಟಿಗೆ ನಾವು ಬಂದಿರತಕ್ಕಂಥದ್ದು ಅವನಿಂದ ಪಡೆದ ಸಪೋರ್ಟು. ಅವನು ಎಲ್ಲಿಯವರೆಗೆ ನಮಗೆ ಅನುಗ್ರಹಿಸುತ್ತಾನೋ ಅಲ್ಲಿಯವರೆಗಷ್ಟೇ ಇಲ್ಲಿ ನಮ್ಮ ಅಪಾರ್ಟು. ನಾವು ತೆರಳುವಾಗ ಕೊಡಬೇಕಾದದ್ದು ಅವನ ಸಪೋರ್ಟಿನಲ್ಲಿ ಒಂದು ರಿಪೋರ್ಟು. ನಮ್ಮ ಬದುಕು ಸಾರ್ಥಕವಾಯಿತು ಸ್ವಾಮಿ, ನಿನಗೆ ನಮನ. ಆ ರೀತಿಯ ವಚನ ಪರಿಪಾಲನೆಗೆ ಯಾರು ನಿಜಮೂರ್ತಿಯನ್ನು, ಶಿಷ್ಟರಕ್ಷಕನ ಆ ಸುಗಣ ಕೃಪಾ ಸಿಂಧುವನ್ನು ನೆನೆಯುತ್ತಾರೋ ನೆನೆದರೋ ಅಂಥವನ ಚರಣವನ್ನು ನೆನೆಯಬೇಕಯ್ಯ ಅಂತ ಮುದ್ದುರಾಮ ನಮಗೆ ಎಚ್ಚರಿಸುತ್ತಾನೆ. ನಮ್ಮ ಸಂಸ್ಕೃತಿಯ ಪರಂಪರೆಯಲ್ಲಿ ನೋಡಿ, ನಮ್ಮ ಮುದ್ದುರಾಮನ ಮಾತನ್ನೇ ಗಮನಿಸಿ, ನೆನೆ ವ್ಯಾಸ ವಾಲ್ಮೀಕಿ ಬಾಣ ಭಾರವಿ ಕೃತಿಯ, ಕಾಳಿದಾಸನ ನೆನೆಯೋ
2: ಜಯದೇವ ಕವಿಯ ದೇವ ಗದುಗಿನ ವೀರ ನಾರಾಯಣನ ನಮಿಸೋ, ಯಾತಕ್ಕೆ ಯಾಕೆ ನಮಿಸಬೇಕು? ಸನ್ಮತಿಯ ಸದ್ಭಾವಕ್ಕೆ ಮುದ್ದು ರಾಮನ್. ಈ ರೀತಿ ನಾವು ನಮಿಸುವುದರಿಂದ, ನೆನಪಿಸಿಕೊಳ್ಳುವುದರಿಂದ ಏನಾಗುತ್ತಿದೆ ನಮ್ಮ ಬದುಕಿಗೆ ಅಂತ ಕೇಳಿದರೆ, ನಮ್ಮ ಮುದ್ದುರಾಮನ ಮಾತೇ ಮಾತು. ಗಿರಿಗಾತ್ರದ ಆತಂಕ ಕರಗುವುದು ಗಳಿಗೆಯಲ್ಲಿ, ಬಿಸಿ ಒಲೆಯ ಮೇಲಿಟ್ಟ ನವನೀತದಂತೆ. ಆ ರೀತಿಯ ಆತಂಕವನ್ನು ಕಳೆದು ನಿರಾತಂಕವಾಗಿ ನಮ್ಮನ್ನು ನಡೆಸುವ ಆ ದೈವ ಕರುಣೆಯ ಕಾಲಶಕ್ತಿಗೆ ನಾವು ನಮಿಸಬೇಕು. ಕಾಲಶಕ್ತಿಗೆ ನಮಿಸುವುದರ ಮೂಲಕ ಯಾವ ಶುಭ ಗಳಿಗೆಯಲ್ಲಿ ನಮ್ಮ ಹೃದಯದ ಮೂಲಕ ಯಾವ ಧ್ವನಿ ಹಾಡುತ್ತೋ ಅದೇ ಕೋಗಿಲೆಯ ದನಿ. ಅಂತಹ ಒಂದು ದನಿಯಿಂದ ಆ ಭಗವಂತನಿಗೆ ನಾವು ನಮಸ್ಕರಿಸಿದರೆ ಹೊಸತೊಂದು ಹೊಳದೀತು, ನವಗೀತೆ ಮೂಡೀತು, ಸಕಲ ದೇವ ಪ್ರಸಾದ ಮುದ್ದು ರಾಮ. ಬೇಂದ್ರೆಯವರು ಹೇಳುತ್ತಾರೆ, ಕಂಡೆಯನಲಾರೆ ಕಾಣುತ್ತಿರು ಎಂಬೆ, ನಿನ್ನ ಪಕ್ಕದಲ್ಲಿ ನಾನು ಪುಟ್ಟ ಗೊಂಬೆ. ನಮ್ಮ ಜಗತ್ತನ್ನು ನಡೆಸುವ ವಿಶ್ವನ ಬಗ್ಗೆ ಅವರು ಹೇಳುವ ಮಾತಿನಲ್ಲಿ ನಾವು ಮುಂದೆ ಸಾಗಿದರೆ ಮತ್ತೂ ಒಂದು ಮಾತು ನೆನಪಾಗುತ್ತದೆ, ಕಂಡವರಿಲ್ಲ ಅವನನ್ನು ಅರಿತವರುಂಟು, ವ್ಯಾಖ್ಯಾನಿಸಿದರೆ ತರತರದ ಗಂಟು. ಅದಕ್ಕೆ ನೋಡಿ, ನಾವು ನಮ್ಮ ದೇಶದಲ್ಲಿ, ಅದರಲ್ಲಿಯೂ ಗ್ರಾಮಾಂತರ ಪ್ರದೇಶದಲ್ಲಿ, ನಮ್ಮ ಗ್ರಾಮೀಣ ಮಹಿಳೆಯರ ಬಾಯಲ್ಲಿ ಬೆಳಗ್ಗೆ ಎದ್ದ ಒಡನೆ ಅವರು ಹೇಳುವ ಹೃದಯದ ಮಾತುಗಳು ಜನಪದ ಬೇರುಗಳು. ಆ ಜನಪದ ಬೇರಿನಲ್ಲಿ ಅವರು ಹೇಗೆ ನಮಿಸುತ್ತಾರೆ ನೋಡಿ. ಅವರಿಗೆ ಯಾರು ಕೊಟ್ಟರೋ ಆ ಶಿಕ್ಷಣ, ಯಾರು ಹೇಳಿಕೊಟ್ಟರೋ ಆ ಲಕ್ಷಣ, ಪದಗಳು ಬರುತ್ತೆ ಎದ್ದ ಒಡನೆ ಅವರ ಹೃದಯದಿಂದ ತಕ್ಷಣ. ಏಳುತ್ತಲೇ ಎದ್ದೆದ್ದು ಯಾರ್ಯಾರ ನೆನೆಯಲಿ, ಎಳ್ಳು ಜೀರಿಗೆ ಬೆಳೆದೋಳ, ಎಳ್ಳು ಜೀರಿಗೆ ಬೆಳೆದೋಳ ಭೂಮಿ ತಾಯಿ, ಎದ್ದೊಂದ ಗಳಿಗೆ ನೆನೆದೆ ನಾನು. ಆ ರೀತಿ ಅವಳ ನೆನಪಿನ ಹಾಗೆ ನೆನಪಿಸಿಕೊಂಡು ಒಂದು ಗಳಿಗೆ ನೆನೆದರೆ ನಮ್ಮ ಬದುಕು ಸಾರ್ಥಕವಾಗುತ್ತದೆ. ಇಂತಹ ಸಾರ್ಥಕ ಜೀವನಕ್ಕೆ, ನಮಗೆ ಈ ವಿಶ್ವಕ್ಕೆ ಕಳಿಸಿಕೊಟ್ಟಿರುವ ಆ ಮಹಿಮನಿಗೆ, ಅವನ ರೂಪಕ್ಕೆ, ಅವನ ಆಕಾರಕ್ಕೆ, ಅವನ ಆಚಾರಕ್ಕೆ, ಅವನ ವಿಚಾರಕ್ಕೆ, ಅವನ ಪ್ರಸಾದಕ್ಕೆ, ಅವನ ವಿಶ್ವದ ಈ ಕಕ್ಷೆಯಲ್ಲಿ ಚಲಿಸುವ ಅವನ ನಡಿಗೆಗೆ ನಾವು ನಿತ್ಯ ನಮಿಸೋಣ.
0: ಇದುವರೆಗೂ ಪ್ರಸಾರವಾಯಿತು ಚಿಂತನ. ಇಂದಿನ ಚಿಂತನದಲ್ಲಿ ಮಾರ್ಗದರ್ಶನ ನೀಡಿದವರು ಹಿರೇಮಗಳೂರು ಶ್ರೀ ಕಣ್ಣನ್ ಅವರು.

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಆತ್ಮವಿಶ್ವಾಸ, ಸಕಾರಾತ್ಮಕ ಚಿಂತನೆ ಮತ್ತು ಭರವಸೆಯ ಬೆಳಕನ್ನು ನೀಡುವ ಕಾರ್ಯಕ್ರಮ ಗೀತರಹಸ್ಯ. ಪ್ರಸ್ತುತಪಡಿಸಲಿದ್ದಾರೆ ಭಕ್ತಿಯೋಗ ಅಭ್ಯಾಸ ಮಾಡುತ್ತಿರುವ ಮತ್ತು ಆಧ್ಯಾತ್ಮಿಕ ಚಿಂತಕರಾದ ಮಂಗಳೂರಿನ ಶ್ರೀಮತಿ ಶೋಭಾಮಯ್ಯ ಅವರು.

ಹರೇ ಕೃಷ್ಣ. ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳುವಂತಹ ಗೀತ ರಹಸ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಿನ್ನೆಯ ಎಪಿಸೋಡ್ನಲ್ಲಿ ನಾವು ಅರ್ಥ ಮಾಡಿಕೊಂಡು ಹೇಗೆ ಅರ್ಜುನ ಕೃಷ್ಣನಲ್ಲಿ ಯಾವ ಥರ ಅವನು ಕೇಳಿಕೊಳ್ಳುತ್ತಾನೆ, ಕೃಷ್ಣನಿಗೆ ಆದೇಶವನ್ನು ನೀಡುತ್ತಾನೆ ಅರ್ಜುನ, ಕೃಷ್ಣ ಅರ್ಜುನನ ಸಾರಥಿಯಾಗಲು ಒಪ್ಪಿಕೊಂಡ. ಸೊ ಅರ್ಜುನ ಸಾರಥಿಗೆ ಯಾವ ಥರ ಆದೇಶವನ್ನು ನೀಡುತ್ತಾನೆ, ಯಾಕೆ ಸಾರಥಿಯಾಗಲು ಕೃಷ್ಣ ಒಪ್ಪಿಕೊಂಡ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಇದು ಕೃಷ್ಣನ ಭಕ್ತ ವತ್ಸಲ ಗುಣವನ್ನು ತೋರಿಸುತ್ತದೆ. ತನ್ನ ಭಕ್ತರ ಸೇವೆಯನ್ನು ಮಾಡಲು ಭಗವಂತ ಯಾವಾಗಲೂ ಸಿದ್ಧನಿರುತ್ತಾನೆ ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು, ಅರ್ಜುನನ ಆದೇಶವನ್ನು ಪಾಲಿಸಿದ ಕೃಷ್ಣ ಸಾರಥಿಯಾಗಿ ತನ್ನ ಭಕ್ತರ ಆದೇಶವನ್ನು ಭಗವಂತ ಪಾಲಿಸುತ್ತಾರೆ ಇಲ್ಲಿ. ಸೊ ಅರ್ಜುನನ ಆದೇಶವನ್ನು ಪಾಲಿಸಿದ ಕೃಷ್ಣ ಎರಡು ಸೇನೆಗಳ ಮಧ್ಯೆ ಅರ್ಜುನನ ರಥವನ್ನು ತೆಗೆದುಕೊಂಡು ಹೋಗಿ ನಿಲ್ಲಿಸಿದ. ಅರ್ಜುನನು ಎರಡು ಸೈನ್ಯಗಳಲ್ಲಿಯೂ ಇದ್ದ ತನ್ನ ಚಿಕ್ಕಪ್ಪ ದೊಡ್ಡಪ್ಪಂದಿರನ್ನು, ತಾತಂದಿರನ್ನು, ಗುರುಗಳನ್ನು, ಸೋದರ ಮಾವಂದಿರನ್ನು, ಸೋದರರನ್ನು, ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸ್ನೇಹಿತರನ್ನು, ಮಾವಂದಿರನ್ನು, ಹಿತೈಷಿಗಳನ್ನು ನೋಡಿದನು. ಸೊ ಎಲ್ಲ ಬಗೆಯ ಬಂಧುಗಳನ್ನು ಅವನು ಕಾಣುತ್ತಾನೆ. ಭೂರಿಶ್ರವನಂತಹ ತನ್ನ ತಂದೆಯ ಓರೆಗೆಯವರು, ಭೀಷ್ಮ ಮತ್ತು ಸೋಮದತ್ತರಂತಹ ಪಿತಾಮಹರು, ದ್ರೋಣಾಚಾರ್ಯ ಮತ್ತು ಕೃಪಾಚಾರ್ಯರಂತಹ ಗುರುಗಳು, ಶಲ್ಯ ಮತ್ತು ಶಕುನಿಗಳಂತಹ ಸೋದರ ಮಾವಂದಿರು, ದುರ್ಯೋಧನನಂತಹ ಸೋದರರು, ಲಕ್ಷ್ಮಣನಂತಹ ಮಕ್ಕಳು, ಅಶ್ವತ್ಥಾಮರಂತಹ ಸ್ನೇಹಿತರು, ಕೃತವರ್ಮನಂತಹ ಹಿತೈಷಿಗಳು ಮೊದಲಾಗಿ ಅನೇಕರನ್ನು ನೋಡಿದನು. ತನ್ನ ಹಲವಾರು ಸ್ನೇಹಿತರು ಇದ್ದ ಸೈನ್ಯಗಳನ್ನು ಕಂಡನು. ಸೊ ಏನು ಹೇಳ್ತಾನೆ ಅರ್ಜುನ ಸ್ನೇಹಿತರನ್ನು ಕಂಡು ಯಾವ ಥರ ಅನುಭವ ಅವನಿಗೆ ಆಗುತ್ತದೆ

ಅರ್ಜುನನು ಹೀಗೆ ಹೇಳ್ತಾನೆ, ಕೃಷ್ಣ, ಯುದ್ಧಾಭಿಲಾಷೆಯಿಂದ ಇಲ್ಲಿ ಸಮಾವೇಶಗೊಂಡಿರುವ ನನ್ನ ನೆಂಟರಿಷ್ಟರನ್ನ ನೋಡಿ ನನ್ನ ಅವಯವಗಳು ಕಂಪಿಸುತ್ತಿವೆ, ನನ್ನ ಬಾಯಿಯು ಒಣಗುತ್ತಿದೆ.

ಕೇಶವ, ಇಲ್ಲಿ ನಿಲ್ಲುವುದಕ್ಕೂ ನನಗೆ ಆಗುತ್ತಿಲ್ಲ. ನನ್ನನ್ನೇ ನಾನು ಮರೆಯುತ್ತಿದ್ದೇನೆ. ನನ್ನ ಮನಸ್ಸು ಸುತ್ತುತ್ತಿದೆ. ಅಶುಭ ಸೂಚಕ ಶಕುನಗಳೇ ಕಾಣುತ್ತಿವೆ. ಸೊ ಇಲ್ಲಿ ಅರ್ಜುನನಿಗೆ ಏನೆಲ್ಲ ಅನುಭವ ಆಗ್ತಾ ಇದೆ, ಅವನು ಭಾವಪರವಶನಾಗಿ ಏನೆಲ್ಲ ಅವನು ಹೇಗೆ ಹೇಳುತ್ತಾನೆ. ಅವನ ಅವಯವಗಳು ಕಂಪಿಸ್ತವೆ, ಬಾಯಿ ಒಣಗ್ತಾ ಇದೆ, ಕೂದಲು ನಿಮಿರ್ತಾ ಇದೆ. ಸೊ ಇದೆಲ್ಲ ಅರ್ಜುನನಲ್ಲಿ ಕಾಣುತ್ತಿರುವಂಥ ಈ ಲಕ್ಷಣಗಳು ಹೇಗೆ, ಯಾಕೆ ಅವನಿಗೆ ಇಲ್ಲಿ ತುಂಬಾ ನೋವು ಉಂಟಾಗಿದೆ, ದುಃಖ ಉಂಟಾಗಿದೆ, ಅನುಕಂಪ ಉಂಟಾಗ್ತಾ ಇದೆ ತನ್ನವರನ್ನು ನೋಡಿ. ದಿವ್ಯ ಪುರುಷರಲ್ಲಿ ಅಥವಾ ದೇವತೆಗಳಲ್ಲಿ ಇರುವ ಎಲ್ಲ ಸದ್ಗುಣಗಳು ಭಗವಂತನಲ್ಲಿ ನಿಜವಾಗಿ ಭಕ್ತಿಯುಳ್ಳವರಲ್ಲಿ ಇರುತ್ತದೆ. ಸೊ ಅರ್ಜುನ ಭಕ್ತನಾಗಿದ್ದರಿಂದ ಅವನಲ್ಲಿ ಎಲ್ಲ ರೀತಿಯ ಒಳ್ಳೆ ಗುಣ ಇತ್ತು ಅಂತ ಹೇಳಬಹುದು. ಆದರೆ ಭಕ್ತನಲ್ಲದವನು ವಿದ್ಯೆ ಮತ್ತು ಸಂಸ್ಕೃತಿಗಳಿಂದ ಲೌಕಿಕವಾಗಿ ಎಷ್ಟೇ ಅರ್ಹತೆಗಳನ್ನು ಗಳಿಸಿರಲಿ, ಅವನಲ್ಲಿ ದಿವ್ಯ ಗುಣಗಳು ಇರುವುದಿಲ್ಲ. ಆದುದರಿಂದ ರಣರಂಗದಲ್ಲಿ ತನ್ನ ನೆಂಟರು ಮತ್ತು ಸ್ನೇಹಿತರನ್ನು ಕಾಣುತ್ತಲೇ ತಮ್ಮ ತಮ್ಮಲ್ಲೇ ಹೋರಾಡಲು ನಿರ್ಧರಿಸಿದ್ದ ಅವರ ವಿಷಯದಲ್ಲಿ ಅರ್ಜುನನಿಗೆ ಕಡೆಯಲಾರದಷ್ಟು ಕರುಣೆ ಉಂಟಾಯಿತು. ತನ್ನ ಕಡೆಯ ಯೋಧರ ಬಗೆಗೆ ಅವನಿಗೆ ಮೊದಲಿನಿಂದಲೂ ಅನುಕಂಪ ಇತ್ತು. ಆದರೆ ಈಗ ಶತ್ರುಪಕ್ಷದ ಸೈನಿಕರ ಮೇಲೆ ಎರಗಲಿರುವ ಮೃತ್ಯುವನ್ನು ಕಂಡು ಅವರ ವಿಷಯದಲ್ಲಿಯೂ ಮನಸ್ಸು ಕರಗಿತು. ಹೀಗೆ ಯೋಚಿಸುತ್ತಿರುವಂತೆ ಅವನ ದೇಹದ ಅವಯವಗಳು ನಡುಗಲಾರಂಭಿಸಿದವು. ಅವನ ಬಾಯಿ ಒಣಗಿತು. ಶತ್ರುಗಳ ಸಮರೋತ್ಸಾಹವನ್ನು ಕಂಡು ಅವನಿಗೆ ಅಚ್ಚರಿಯಾಯಿತು. ಅರ್ಜುನನ ರಕ್ತ ಸಂಬಂಧಿಗಳೇ ಆಗಿದ್ದ ಒಂದು ಇಡೀ ಸಮುದಾಯವೇ ಅವನೊಡನೆ ಹೋರಾಡಲು ಬಂದಿದ್ದಿತು. ಮೃದು ಮನಸ್ಸಿನ ಭಕ್ತನಾದ ಅರ್ಜುನನಿಗೆ ಇದನ್ನು ತಡೆಯಲಾಗಲಿಲ್ಲ. ಒಂದೇ ಮನೆಯಲ್ಲಿ ಕೂಡಿ ಬಾಳಬೇಕಾಗಿರುವಂತಹ ರಕ್ತ ಸಂಬಂಧಿಗಳು ಯುದ್ಧ ಭೂಮಿಯಲ್ಲಿ ಹೊಡೆದಾಡಲು ತಯಾರಾಗಿ ನಿಂತಿದ್ದಾರೆ. ಅರ್ಜುನನ ಅವಯವಗಳು ನಡುಗುತ್ತಿದ್ದು ಬಾಯಿ ಒಣಗಿದುದಷ್ಟೇ ಅಲ್ಲ, ಅವನು ಅನುಕಂಪದಿಂದ ಕಣ್ಣೀರು ಸುರಿಸುತ್ತಿದ್ದ ಎನ್ನುವುದನ್ನು ಕೂಡ ಇಲ್ಲಿ ಸುಲಭವಾಗಿ ಕಲ್ಪಿಸಿಕೊಳ್ಳಬಹುದು. ಭಕ್ತನಾದವನಲ್ಲಿ ಎಲ್ಲ ಸದ್ಗುಣಗಳು ಇರುತ್ತವೆ, ಆದರೆ ಭಗವಂತನ ಭಕ್ತನಲ್ಲದವನಿಗೆ ಲೌಕಿಕ ಅರ್ಹತೆಗಳು ಮಾತ್ರ ಇರುತ್ತವೆ. ಯಾಕೆಂದರೆ ಭಕ್ತನಲ್ಲದವನು ತನ್ನ ಮನಸ್ಸಿನ ಕ್ಷೇತ್ರದ ಅಂಚಿನಲ್ಲಿ ಸುಳಿದಾಡುತ್ತಿರುತ್ತಾನೆ ಮತ್ತು ಕಣ್ಣು ಕುಕ್ಕುವ ಐಹಿಕ ಶಕ್ತಿಯಿಂದ ಖಂಡಿತವಾಗಿಯೂ ಆಕರ್ಷಿತನಾಗುತ್ತಾನೆ. ಸೊ ಈಗ ಇಲ್ಲಿ ತಾಳ್ಮೆಗಿಟ್ಟದ್ರಿಂದ ಅರ್ಜುನನಿಗೆ ರಣಭೂಮಿಯಲ್ಲಿ ನಿಲ್ಲುವುದಕ್ಕೂ ಸಾಧ್ಯವಾಗ್ತಾ ಇಲ್ಲ. ಮನಸ್ಸಿನ ಈ ದೌರ್ಬಲ್ಯದಿಂದಾಗಿ ಅವನು ತನ್ನನ್ನೇ ಮರೆಯುತ್ತಿದ್ದಾನೆ. ಲೌಕಿಕ ವಿಷಯಗಳಲ್ಲಿ ಅತಿಯಾದ ಮೋಹವು ಮನುಷ್ಯನನ್ನು ಇಂತಹ ದಿಗ್ಭ್ರಾಂತ ಸ್ಥಿತಿಗೆ ತರುತ್ತದೆ. ಲೌಕಿಕ ಆಗುಹೋಗುಗಳಿಂದ ಅತಿಯಾಗಿ ಪ್ರಕ್ಷುಬ್ಧಗೊಳ್ಳುವವರಲ್ಲಿ ಇಂತಹ ಭಯ ಮತ್ತು ಮನಸ್ಸಿನ ಸಮತೋಲನದ ನಷ್ಟಗಳು ಕಾಣಿಸಿಕೊಳ್ಳುತ್ತವೆ. ಅರ್ಜುನನು ರಣಭೂಮಿಯಲ್ಲಿ ನೋವನ್ನುಂಟು ಮಾಡುವ ಸೋಲುಗಳನ್ನೇ ಕಲ್ಪಿಸಿಕೊಂಡ. ಶತ್ರುವಿನ ಮೇಲೆ ವಿಜಯವನ್ನು ಸಾಧಿಸಿದರೂ ಅವನ ಮನಸ್ಸಿಗೆ ಸುಖವಾಗುತ್ತಿರಲಿಲ್ಲ. ನಿಮಿತ್ತಾನಿ ವಿಪರೀತಾನಿ ಎನ್ನುವ ಮಾತುಗಳು ಮುಖ್ಯವಾದವು. ಒಬ್ಬ ಮನುಷ್ಯನು ತನ್ನ ನಿರೀಕ್ಷಣೆ ಎಲ್ಲವುಗಳಲ್ಲಿ ಸೋಲನ್ನು ಮಾತ್ರ ಕಂಡಾಗ ನಾನೇಕೆ ಇಲ್ಲಿದ್ದೇನೆ ಎಂದು ಪ್ರಶ್ನೆ ಮಾಡಿಕೊಳ್ಳುತ್ತಾನೆ. ಪ್ರತಿಯೊಬ್ಬನಿಗೂ ತನ್ನ ವಿಷಯದಲ್ಲಿ ತನ್ನ ಯೋಗಕ್ಷೇಮದಲ್ಲಿ ಆಸಕ್ತಿ ಇರುತ್ತದೆ. ಯಾರಿಗೂ ಪರಮಾತ್ಮನಲ್ಲಿ ಆಸಕ್ತಿ ಇಲ್ಲ. ಇಲ್ಲಿ ಕೃಷ್ಣನ ಸಂಕಲ್ಪದಿಂದ ಅರ್ಜುನನು ಯುದ್ಧವನ್ನು ಮಾಡಲು ಬಂದಿದ್ದಾನೆ ಅನ್ನೋದನ್ನು ಅವನು ಮರೆತಿದ್ದಾನೆ. ತನ್ನ ನಿಜವಾದ ಸ್ವಹಿತದ ಅಜ್ಞಾನವನ್ನು ಪ್ರದರ್ಶಿಸ್ತಾ ಇದ್ದಾನೆ. ಯಾರದೇ ಸ್ವಹಿತವಾದರೂ ನೆಲೆಸಿರುವುದು ಭಗವಂತನಲ್ಲಿ ಅನ್ನೋದನ್ನು ಬದ್ಧಾತ್ಮನು ಮರೆಯುತ್ತಾನೆ. ಇಲ್ಲಿ ಅರ್ಜುನ ಏನು ಯೋಚಿಸ್ತಾ ಇದ್ದಾನೆ, ಯುದ್ಧದಲ್ಲಿ ತನಗೆ ವಿಜಯವಾದರೆ ಅದು ತನ್ನ ದುಃಖಕ್ಕೆ ಮಾತ್ರ ಕಾರಣವಾಗುತ್ತದೆ ಅನ್ನೋದನ್ನು ಅವನು ಭಾವಿಸ್ತಾ ಇದ್ದಾನೆ. ಈ ಥರ ಅರ್ಜುನ ಭಾವಿಸ್ತಾ ಇದ್ದಾನೆ. ಅದಾದಮೇಲೆ ಅರ್ಜುನ ಹೀಗೆ ಹೇಳ್ತಾನೆ,

ನಿಜ. ಹೇ ಕೃಷ್ಣ, ಯುದ್ಧದಲ್ಲಿ ನನ್ನ ಬಂಧುಗಳನ್ನೇ ಕೊಲ್ಲುವುದರಿಂದ ನನಗೆ ಯಾವ ಶ್ರೇಯಸ್ಸು ಆಗಲಾರದು. ಅನಂತರವೂ ನಾನು ಯಾವುದೇ ವಿಜಯವನ್ನಾಗಲಿ, ರಾಜ್ಯವನ್ನಾಗಲಿ, ಸುಖವನ್ನಾಗಲಿ ಬಯಸಲಾರೆ ಅಂತ ಅರ್ಜುನ ಇಲ್ಲಿ ಹೇಳ್ತಾನೆ. ಸೊ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದು ಇರಲಿ, ಶತ್ರುಗಳನ್ನು ಕೊಲ್ಲಲು ಸಿದ್ಧನಾಗಿಲ್ಲ. ಹಸಿವಿಲ್ಲದೆ ಇರುವವನಿಗೆ ಅಡಿಗೆ ಮಾಡಲು ಹೇಗೆ ಇಷ್ಟವಿರುವುದಿಲ್ಲವೋ, ಹಾಗೆ ಅರ್ಜುನನು ತನ್ನ ಬಂಧುಗಳನ್ನು ಕೊಲ್ಲುವುದರಿಂದ ತನಗೆ ಸುಖ ಉಂಟಾಗುವುದಿಲ್ಲ ಎಂದು ಯೋಚಿಸುತ್ತಾನೆ. ಅದಾದ್ಮೇಲೆ ಅರ್ಜುನ ಹೀಗೆ ಹೇಳುತ್ತಾನೆ,

0: ಹೇ ಗೋವಿಂದ, ಯಾರಿಗೋಸ್ಕರ ನಾವು ರಾಜ್ಯವನ್ನು ಸುಖವನ್ನು ಮತ್ತು ಬದುಕನ್ನು ಸಹ ಬಯಸುತ್ತೇವೆಯೋ ಅವರೇ ನಮ್ಮ ವಿರುದ್ಧವಾಗಿ ಯುದ್ಧಕ್ಕೆ ಸನ್ನದ್ಧರಾಗಿರುವಾಗ ಅವುಗಳಿಂದ ಏನು ಪ್ರಯೋಜನ? ಹೇ ಮಧುಸೂದನ, ಆಚಾರ್ಯರು, ಪಿತರು, ಪುತ್ರರು, ಪಿತಾಮಹರು, ಸೋದರ ಮಾವಂದಿರು, ಮಾವಂದಿರು, ಮೊಮ್ಮಕ್ಕಳು, ಭಾವ ಮೈದುಂದರೆಂದರು ಮತ್ತು ಇತರ ಬಂಧುಗಳು ತಮ್ಮ ರಾಜ್ಯಗಳನ್ನು ಧನವನ್ನು ತ್ಯಜಿಸಲು ಸಿದ್ಧರಾಗಿ ನನ್ನ ಮುಂದೆ ನಿಂತಿದ್ದಾರೆ. ಅವರು ನನ್ನನ್ನು ಕೊಲ್ಲಬಹುದು, ಆದರೂ ಅವರನ್ನು ಕೊಲ್ಲಲು ನಾನೇಕೆ ಅಪೇಕ್ಷಿಸಬೇಕು? ಹೇ ಜನಾರ್ದನ, ಈ ಭೂಮಿಯ ಮಾತಿರಲಿ, ಮೂರು ಲೋಕಗಳನ್ನು ನನಗೆ ಕೊಡುವುದಾದರೂ ನಾನು ಇವರೊಡನೆ ಯುದ್ಧ ಮಾಡಲು ಸಿದ್ಧನಾಗಿಲ್ಲ. ಧೃತರಾಷ್ಟ್ರನ ಮಕ್ಕಳನ್ನು ಕೊಂದು ನಮಗೆ ಯಾವ ಸಂತೋಷ ಬಂದೀತು? ಅರ್ಜುನ ಯಾವ ಥರ ಎಲ್ಲ ಯೋಚಿಸ್ತಾ ಇದ್ದಾನೆ ಇಲ್ಲಿ. ಹೋರಾಡಲು ಸಿದ್ಧರಾಗಿ ನಿಂತಿರುವಂತಹ ಶತ್ರುಗಳ ಮೇಲೆ ಅರ್ಜುನ ಅನುಕಂಪವನ್ನು ತೋರಿಸ್ತಾ ಇದ್ದಾನೆ. ಈ ಅನುಕಂಪ ಉಚಿತವಾದದ್ದೇ ಅಲ್ಲವೇ ಅನ್ನೋದನ್ನು ನಾವು ನಾಳಿನ ಎಪಿಸೋಡ್ನಲ್ಲಿ ನೋಡೋಣ. ಹರೇ ಕೃಷ್ಣ.
1: ಇದುವರೆಗೂ ಕೇಳಿದ್ರಿ ಗೀತ ರಹಸ್ಯ ಕಾರ್ಯಕ್ರಮ. ಪ್ರಸ್ತುತಪಡಿಸಿದವರು ಶ್ರೀಮತಿ ಶೋಭಾಮಯ್ಯ ಅವರು. ಹೀಗೆ ಕೇಳ್ತಾ ಇರಿ 90.4 FM ಅನ್ನು. ನಮಸ್ಕಾರ.
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
3: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
2: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
3: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
2: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
3: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
2: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
3: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ధృతశరధనుషం
1: బద్ధపద్మాసనస్థం
0: పీతం వాసోవసానం
1: నవకమలదళస్.

0: तिम्ही सकाळ मध्ये आता मी निरोप घेतीये, पण जाण्यापूर्वी आजच्या पुण्यतिथी पाहू. BKS अय्यंगार भारतीय योग गुरु आणि अय्यंगार योग पद्धतीचे संस्थापक पद्मविभूषण, पद्मभूषण, पद्मश्री प्राप्त यांची आज पुण्यतिथी आहे. नरेंद्र दाभोळकर महाराष्ट्र अंधश्रद्धा निर्मूलन समितीचे संस्थापक अध्यक्ष पद्मश्री यांची पुण्यतिथी आजच. जयंत साळगावकर ज्योतिर्भास्कर कालनिर्णय कॅलेंडरचे संस्थापक यांची पुण्यतिथी आजच. प्राणलाल मेहता चित्रपट निर्माते यांची पुण्यतिथी आजच आहे. माधवराव शिंदे चित्रपट निर्माते दिग्दर्शक यांची पुण्यतिथी आजच्याच दिवशी. जादूगार रघुवीर भारतीय जादूगार यांची पुण्यतिथी आजच. या होत्या आजच्या पुण्यतिथीने. यासोबत मनीषा निरोप घेते, उद्या पुन्हा येईनच, पण तोपर्यंत तुम्ही ऐकत रहा रेणुधुनी 90.4 FM KLE कनसु. नमस्कार
1: ಎಲ್ಲರಿಗೂ, ನಮಸ್ಕಾರ, ಬೆಳಗಿನ ಶುಭೋದಯಗಳು. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ, ಇದು KLE ರೇಣುಧ್ವನಿ 90.4 FM. ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ವಿವರ ಹೀಗಿದೆ. ಮುಂಜಾನೆ 8:00 to 8:15 ವಾರ್ತೆಗಳು ಹಿಂದಿ ಭಾಷೆಯಲ್ಲಿ, 8:15 to 8:30 KLE ಆಯುರ್ವೇದ ಹೆಲ್ತ್ ಗೈಡ್ ಸರಣಿ ಕಾರ್ಯಕ್ರಮ, 8:30 to 9:00 ಮಧುರ ಮುಂಜಾನೆ ಕಾರ್ಯಕ್ರಮ, 9:00 to 9:30 ವಿಶೇಷ ಕಾರ್ಯಕ್ರಮಗಳು, 9:30 to 10:00 KLE ಕೃಷಿ ಮಿತ್ರ ಕಾರ್ಯಕ್ರಮ, 10:00 to 12:00 ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರಗೀತೆಗಳ ನೇರ ಪ್ರಸಾರ, 12:00 to 12:30 ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ, 12:30 to 1:00 ಪ್ರಸಾರವಾಗಲಿದೆ. KLE ಚಿತ್ರಮಾಲಾ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ, 1:00 to 1:30 ಮಹಿಳಾ ವೇದಿಕೆ ಕಾರ್ಯಕ್ರಮ, 1:30 to 2:00 ಯುವಶಕ್ತಿ ಮರಾಠಿ ಸಮಯದಲ್ಲಿ, 2:00 to 2:15 ವಾರ್ತೆಗಳು ಇಂಗ್ಲಿಷ್ ಭಾಷೆಯಲ್ಲಿ, 2:15 to 4:00 KLE ಸಂಗೀತ ಕಟ್ಟ ಮರಾಠಿ ಚಿತ್ರಗೀತೆಗಳ ನೇರ ಪ್ರಸಾರ, 4:00 to 4:30 ಕನ್ನಡ ಭಾವಗೀತೆಗಳ ಕಾರ್ಯಕ್ರಮ ಭಾವಸಂಗಮ, 4:30 to 5:00 ಪ್ರಸಾರವಾಗಲಿದೆ. ಯುವಧ್ವನಿ ಕಾರ್ಯಕ್ರಮ 5:00 to 7:35 KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ, 7:35 to 7:45 ವಾರ್ತೆಗಳು ಕನ್ನಡ ಭಾಷೆಯಲ್ಲಿ, 7:45 to 8:00 KLE ಮ್ಯೂಸಿಕಲ್ ಯೂನಿಂಗ್ ಹಿಂದಿ ಚಿತ್ರಗೀತೆಗಳ ನೇರ ಪ್ರಸಾರ ಮುಂದುವರಿಯುವುದು. 8:00 to 8:15 KLE ಕೃಷಿ ಮಿತ್ರ ಕಾರ್ಯಕ್ರಮ 8:15 to 9:00 ನಮ್ಮ ನಿಲಯದ ಇಂದಿನ ಕೊನೆಯ ಕಾರ್ಯಕ್ರಮವಾದ ಯಾದೋಂಕಿ ಭಾರತ್ ಹಳೆಯ ಹಿಂದಿ ಚಿತ್ರಗೀತೆ

ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಇದು ಕೆಎಲ್ಇ ವೇಣುಧ್ವನಿ 90.4 FM. ಇದೀಗ ಪ್ರಸಾರವಾಗಲಿದೆ ಕೆಎಲ್ಇ ಆಯುರ್ವೇದ ಹೆಲ್ತ್ ಗೈಡ್.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಇಂದಿನ ವಿಷಯ ಸೈಕೋಸೊಮ್ಯಾಟಿಕ್. ವಿಷಯ ತಜ್ಞರು ಕೆಎಲ್ಇ ಆಯುರ್ವೇದ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ಪ್ರಾಚಾರ್ಯರು ಮತ್ತು ವೈದ್ಯಕೀಯ ನಿರ್ದೇಶಕರಾದ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ.
3: ಈಗ ಎಲ್ಲ ಥರದ ಕಾಯಿಲೆ ನಾವು ಸೈಕೋಸೊಮ್ಯಾಟಿಕ್ ಅಂತ ಹೇಳ್ತೀವಿ. ಸೈಕೋಸೊಮ್ಯಾಟಿಕ್ ಅಂದರೆ ನಾವು ಏನು ಮನಸ್ಸಿನ ಏನು ತೊಂದರೆ ಇರುತ್ತೆ ಅದು ದೇಹದ ಮೇಲೆ ಪರಿಣಾಮ ಬೀಳುತ್ತೆ. ಅದೇ ರೀತಿ ದೇಹದ ಏನು ಕಾಯಿಲೆ ಇರುತ್ತಲ್ಲ ಅದು ಮನಸ್ಸಿನ ಮೇಲೆ ಪರಿಣಾಮ ಬೀಳುತ್ತೆ. ಸೊ ಇವಾಗ ಸಂಶೋಧನೆ ಕೂಡ ಅದೇ ಥರ ಹೇಳ್ತಾ ಇದೆ. ಸೈಕೋ ನ್ಯೂರೋ ಎಂಡೋಕ್ರೈನಾಲಜಿ ಅಂತ ಹೇಳ್ತಾರೆ, ಅಥವಾ ಸೈಕೋ ನ್ಯೂರೋ ಇಮ್ಯುನಾಲಜಿ ಅಂತ ಹೇಳ್ತಾರೆ. ನಮ್ಮ ಸೈಕೊಲಾಜಿಕಲ್ ಪ್ರಾಬ್ಲಮ್ಸ್ ಆದರೆ ನಮ್ಮ ಇಮ್ಯೂನ್ ಸಿಸ್ಟಮ್ ಇರ್ಬೋದು, ಎಂಡೋಕ್ರೈನ್ ಸಿಸ್ಟಮ್ ಇರ್ಬೋದು, ಅಥವಾ ನರ್ವಸ್ ಸಿಸ್ಟಮ್ ಇರ್ಬೋದು, ಅದರ ಮೇಲೆ ಪರಿಣಾಮ ಬೀಳುತ್ತೆ. ಹಾಗಾಗಿ ಯಾವುದೇ ಕಾಯಿಲೆ ಅದಿರ್ಬೋದು, ಬಿ ಪಿ ಇರ್ಬೋದು, ಕ್ಯಾನ್ಸರ್ ಇರ್ಬೋದು, ಅಥವಾ ಶುಗರ್ ಇರ್ಬೋದು, ಅದರಲ್ಲಿ ಯಾವಾಗ ಅದರಲ್ಲಿ ಏರ್ಪೇರ್ ಆಗುತ್ತೆ ಅದು ನಮ್ಮ ಮನಸ್ಸಿನ ಮೇಲೂ ಪರಿಣಾಮ ಬೀಳುತ್ತೆ. ಅದೇ ರೀತಿ ನಮ್ಮ ಮನಸ್ಸಿನ ತೊಂದರೆ ಇದ್ದಾಗ ಮುಖ್ಯವಾಗಿ ಬೇಜಾರಿರ್ಬೋದು, ಖಿನ್ನತೆ ಇರ್ಬೋದು, ಅಥವಾ ಯಾವುದೇ ಥರದ ಬೇರೆ ಬೇರೆ ಮಾನಸಿಕ ಕಾಯಿಲೆ ಇದ್ದಾಗ ಅದು ದೇಹದ ಮೇಲೆ ಪರಿಣಾಮ ಬಿದ್ದು ಆ ಏನು ಕಾಯಿಲೆ ಏನಿದೆ ಇನ್ನೂ ತೀವ್ರ ಥರದಲ್ಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾಗಿ ನಮ್ಮಲ್ಲಿ ಒಂದು ಹೇಳ್ತಾರೆ ವಿಷಾದೋ ರೋಗವರ್ಧನ ನಾಮ ಅಂತ. ವಿಷಾದವಾಗಿದ್ದರೆ ಅಥವಾ ಬೇಜಾರು ಮಾಡಿಕೊಂಡ್ರೆ ಯಾವುದೇ ಕಾಯಿಲೆ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಅದರ ಹತೋಟಿ, ಅದರ ನಿಯಂತ್ರಣ ಮುಖ್ಯ. ಅದೇ ಒಂದು ಸ್ಥಳದಲ್ಲಿ ನಾವು ಮನೆಯಲ್ಲಿ ಅದಕ್ಕೆ ಬೇರೆ ಬೇರೆ ಥರದ ಮುಂದೆಚ್ಚರಿಕೆ ಮಾಡಿಕೊಂಡ್ರೆ ಅದನ್ನು ನಾವು ಕಾಪಾಡ್ಕೊಳ್ಳಿಕ್ಕಾಗತ್ತೆ. ತೀರಾ ಜಾಸ್ತಿ ಇದ್ದಾಗ ಖಂಡಿತ ನಾವು ವೈದ್ಯರಲ್ಲಿ ಸಂಪರ್ಕಿಸ್ಕೊಂಡು ಅವ್ರ ಜೊತೆ ಸಮಾಲೋಚನೆ ಮಾಡಿಕೊಂಡು ಅದಕ್ಕೆ ಬೇಕಾಗುವಂಥ ಟ್ರೀಟ್ಮೆಂಟ್ ತೊಗೊಂಡ್ರೆ ಎಲ್ಲ ಥರದ ಮಾನಸಿಕ ಕಾಯಿಲೆ, ಹೆಚ್ಚಿನ ಥರದ ಮಾನಸಿಕ ಕಾಯಿಲೆ ನಿಯಂತ್ರಣಕ್ಕೆ ಬರುತ್ತೆ. ನಮ್ಮ ಆಯುರ್ವೇದದಲ್ಲಿ ಏನಂದರೆ ನಾವೊಂದು ಯಥಾ ಬ್ರಹ್ಮಾಂಡೆ ತಥಾ ಪಿಂಡಾಂಡೆ ಅಂತ ಹೇಳ್ತೀವಿ. ಅಂದರೆ ಮ್ಯಾಕ್ರೋಕಾಸಮ್ ಮತ್ತು ಮೈಕ್ರೋಕಾಸಮ್ ಅಂತ. ಸೊ ಲೋಕ ಪುರುಷ ಸಾಮ್ಯವಾದ ಅಂತ ಹೇಳ್ತೀವಿ. ಈ ಹೇಗೆ ಒಂದು ನಮ್ಮ ಬಾಹಿರ ಇದಿರ್ಬೋದು, ಕ್ಲೈಮೇಟ್ ಇರ್ಬೋದು, ಎನ್ವೈರ್ಮೆಂಟ್ ಇರ್ಬೋದು, ಅಥವಾ ಏನು ಯಾವುದೇ ಥರದ ಒಂದು ವಾತಾವರಣದ ಏರ್ಪೇರ್ ಏನಿರುತ್ತೆ, ಪೊಲ್ಯೂಷನ್ ಇರ್ಬೋದು, ಆ ಕ್ಲೈಮೇಟ್ ಏನಿರ ಇರ್ಬೋದು, ಓಝೋನಿಂದ ಪರಿಣಾಮ ಇರ್ಬೋದು, ಅದು ನಮ್ಮ ದೇಹದ ಮೇಲೂ ಕೂಡ ಪರಿಣಾಮ ಬಿಡುತ್ತೆ. ಯಾಕಂದರೆ ನಾವು ಈ ಒಂದು ಪ್ರಪಂಚದ ಒಂದು ಅಂಶ ಇದ್ದಂಗೆ, ನಾವು ವೇರ್ ಸ್ಮಾಲ್ ಪಾರ್ಟ್ ಆಫ್ ದಿಸ್ ಹೋಲ್ ಬ್ರಾಡರ್ ಕಾಸ್ಮಿಕ್ ಎನರ್ಜಿ. ಹಾಗಾಗಿ ನಮ್ಮ ಏನೇ ಬದಲಾವಣೆಗಳಾದರೆ ಕೂಡ ನಮ್ಮ ದೇಹದ ಮೇಲೆ, ನಮ್ಮ ಮನಸ್ಸಿನ ಮೇಲೆ, ನಮ್ಮ ಆಲೋಚನೆಗಳ ಮೇಲೆ ಖಂಡಿತವಾಗಿ ಪರಿಣಾಮ ಬೀಳುತ್ತೆ.
4: India's first multi-speciality Ayurvedic hospital now in Shahpur, Belgavi. An NABH-recognized Ayurvedic hospital with the facilities of Suvarna Bindu Prashna, Srushti Santana Utpatti Kendra, Priyambu Skin and Hair Care, Ayur Cardiology, Abhaya Cancer Care, Eye Care, ENT, Oral Care, Panchkarma, Diet and Lifestyle Modification, Weight Management and Beauty Enhancement Treatments. For your entire healthy lifestyle, visit the Ayur World, KLE Hospital and Research Center, Shahpur, Belgavi. Phone 0831-248-6286.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0832552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: Attention all aspiring health leaders, here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kahed Health and Demographic Surveillance Site with national and international collaborations including TJU USA, Umeå University Sweden and more. Plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics and even opportunities to pursue a PhD. So don't wait. Apply online today at kahe.edu.in. For more information, visit Kahe JNMC campus, Nehru Nagar, Belagavi or call 0831 244444 extension 4327.

ಈಗ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕನಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗ ಅವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗ ಅವಕಾಶಗಳು ಲಭ್ಯ. ಇಂದೇ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.

0: ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-70-362, ಮೊಬೈಲ್ ಸಂಖ್ಯೆ 9448-99-8331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆ ಆಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 ಆಗಸ್ಟ್ 2026 ವರೆಗೆ ಮಾತ್ರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ. ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ. ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital, ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital, ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್, ಬೆಳಗಾವಿ.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-248-6286.
2: ಮಾ ಬನ್ನೆ ಮೇ ಹೋ ರಹಿ ಹೈ ದೇರ್ ಇಂತಜಾರ್ ಹೈ ಖುಷ್ಖಬರಿ ಕಾ. ದೇರ್ ಇಸ್ ಒನ್ ನೇಮ್ ಯು ಕ್ಯಾನ್ ಟ್ರಸ್ಟ್, ಕೇಲಿ ಫರ್ಟಿಲಿಟಿ ಸೆಂಟರ್. ವಿತ್ ಸೈನ್ಸ್, ಸೋಲ್ ಅಂಡ್ ಸೆನ್ಸಿಟಿವಿಟಿ, ಜಿಂದಗಿ ಕೋ ದೋ ನಯಿ ಶುರುವಾತ್ ಕೇಲಿ IVF ಕೆ ಸಾಥ್. ಆಜ್ ಹೀ ವಿಸಿಟ್ ಕರೇ ಕೇಲಿ ಫರ್ಟಿಲಿಟಿ ಸೆಂಟರ್, OPD ನಂಬರ್ 97, ಶರಾವತಿ ಸೆಕೆಂಡ್ ಫ್ಲೋರ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC, ಬೆಳಗಾವಿ. ಫೋನ್ ನಂಬರ್ 0831-255-1530 and 247-3777, ಎಕ್ಸ್ಟೆನ್ಷನ್ 1530.

0: Looking for a rewarding career in healthcare? Your journey starts here. Admissions are now open at KLE College of Physiotherapy, Hubballi, one of the leading institutions under KLE Academy of Higher Education and Research. Enroll in the Bachelor of Physiotherapy, BPT, a five-year comprehensive program including 1 year of internships. Learn in modern labs and smart classrooms. Access digital libraries, hostel facilities and vibrant extracurricular activities. Don't miss this opportunity to step into a respected and fast-growing profession. Call now at 866-033-5218 or at 944-982-1222. Visit kcpt.kaher.edu.in. KLE College of Physiotherapy, empowering your future in healthcare.
1: KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ.

ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.

யாரோ இவனோ, யாரோ இவனோ, யாரோ இவனோ. ಮೊಟ್ಟಮೊದಲ ರೇಡಿಯೋ ಕೇಂದ್ರ ನಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಆತ್ಮೀಯ ಸ್ನೇಹಿತರೆ, ಶುಭ ಗುರುವಾರದ ಸ್ಪೆಷಲ್ ಕಾರ್ಯಕ್ರಮ. ಈ ವಾರದಲ್ಲಿ ಡಬಲ್ ಧಮಾಕಾ ಇದೆ. ಆ ಡಬಲ್ ಧಮಾಕಾ ಏನು ಅಂತ ಮ್ಯೂಸಿಕ್ ಪ್ರಕಾರ ನಿಮಗೆ ಗೊತ್ತಾಗಬೇಕು. 3, 2, 1, ಲೆಟ್ಸ್ ಗೋ.

ಎಸ್ ಆತ್ಮೀಯ ಸ್ನೇಹಿತರೆ, ವಾರದಲ್ಲಿ ಒಮ್ಮೆ ಬರೋ ಚಿತ್ರಮಂದಿರ ಇವತ್ತು ಇನ್ನೊಮ್ಮೆ ತಗೊಂಡು ಬಂದಿದ್ದೇನೆ. ಅದಕ್ಕೆ ಹೇಳಿದೆ ನಿಮ್ಮೊಂದಿಗೆ ನಾವು ಡಬಲ್ ಧಮಾಕ ಚಿತ್ರಮಂದಿರ ಸ್ಪೆಷಲ್ ಕಾರ್ಯಕ್ರಮ ಇವತ್ತು ಗುರುವಾರ. ಅದರೊಂದಿಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ ಇದೆ. ನಾಳೆ ನೀವೆಲ್ಲರೂ ಬ್ಯುಸಿ ಇರ್ತೀರಾ, ಅದರೊಂದಿಗೆ ನಾಳೆ ನಾನು ಬರುವುದಿಲ್ಲ. ಸೊ ಆತ್ಮೀಯ ಸ್ನೇಹಿತರೆ, ಅದಕ್ಕೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಅಡ್ವಾನ್ಸ್ನಲ್ಲಿ ಹಾರ್ದಿಕ ಶುಭಾಶಯಗಳು. ನನ್ನ ವೇಣು ದುನಿಯ ಕುಟುಂಬದ ಮಹಿಳೆಯರು, ಅಕ್ಕಂದಿರು, ತಾಯಂದಿರು, ತಂಗಿಯರು ಎಲ್ಲರಿಗೂ, ಆ ದೇವಿ ಫಸ್ಟ್ ನಿಮಗೆ ಒಳ್ಳೇದು ಮಾಡಲಿ, ಆಮೇಲೆ ನಾವು ಆರಾಮಾಗಿರ್ತೇವೆ, ಆಯಿತಾ? ಎಸ್. ಸೊ ಸ್ನೇಹಿತರೆ, ಬನ್ನಿ ಭಾಗವಹಿಸಿ. ನಿಮ್ಮೊಂದಿಗೆ ನಾವು ಕನ್ನಡ ಚಿತ್ರರಂಗದ ದೇವಿಯ ಗೀತೆ, ಆಧ್ಯಾತ್ಮ ಗೀತೆ, ಗುರುಗಳ ಗೀತೆ, ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ ವಾರದ ಡಬಲ್ ಧಮಾಕಾ.

ಆಧ್ಯಾತ್ಮ ಗೀತೆಗಳ ಏಕೈಕ ಕಾರ್ಯಕ್ರಮ ವಾರದಲ್ಲಿ ಒಮ್ಮೆ ಬರೋದು, ಆದರೆ ಇವತ್ತು ಡಬಲ್ ಧಮಾಕ ತೊಗೊಂಡು ಬಂದಿದ್ದೇನೆ. ನಾಳೆ ಸ್ನೇಹಿತರೆ ವರಮಹಾಲಕ್ಷ್ಮಿ ಪೂಜೆ ಇದೆ, ಸೊ ಅದರಲ್ಲಿ ನೀವೆಲ್ಲರೂ ವ್ಯಸ್ತವಾಗಿರ್ತೀರಾ, ನಾನು ಇರ್ತೇನೆ ವ್ಯಸ್ತ. ಸೊ ಇವತ್ತೇ ಸೆಲೆಬ್ರೇಟ್ ಮಾಡೋಣ. ಇವತ್ತು ಗುರುವಾರ, ಗುರುವಿನ ಆಶೀರ್ವಾದ. ನಿಮಗೆ ಅಕ್ಷರ ಕಲಿಸಿರೋ ಆ ಗುರುಗಳು, ನಿಮಗೆ ಕೈ ಹಿಡಿದು ನಡೆಸಲಿಕ್ಕೆ ಕಲಿಸಿರೋ ನಿಮ್ಮ ತಂದೆ ತಾಯಿ, ಅನ್ನ ಹಾಕಿರೋ ಅನ್ನದಾತರು, ಎಲ್ಲರೂ ಗುರುವೇ. ನಿಮ್ಮ ಜೀವನದಲ್ಲಿ ಯಾರಾದರೂ ತಪ್ಪು ಮಾಡಿದರೆ ಅಥವಾ ನಿಮಗೆ ಒಂದು ಬೇಡವಾದ ಪರಿಸ್ಥಿತಿಯಲ್ಲಿ ನುಗ್ಗಿಸಿದ್ದಾರೆ, ಅದರಿಂದ ನೀವು ಹೊರಗೆ ಬಂದಿದ್ದೀರಾ, ಅವರು ಕೂಡ ನಿಮಗೆ ಗುರುಗಳು. ಅವ್ರಿಗೆ ಹೋಗಿ ಅಷ್ಟೇ ಹೇಳಬೇಡ್ರಿ. ಆಲ್ ರೈಟ್ ಸ್ನೇಹಿತರೆ, ಯಾವದಿನ ಚಿತ್ರಮಂದಿರ ಕಾರ್ಯಕ್ರಮದಲ್ಲಿ ಏನು ಮಾಡಬೇಕು ಅಂತ ನಾನು ಹೇಳೋ ಅವಶ್ಯಕತೆ ಇಲ್ಲ. ಬನ್ನಿ, ಕನ್ನಡ ಚಿತ್ರರಂಗದ ಸುಮಧುರವಾದ ಗುರುಗಳ ಗೀತೆ, ಲಕ್ಷ್ಮೀ ದೇವಿಯ ಗೀತೆಗಳನ್ನು ರಿಕ್ವೆಸ್ಟ್ ಮಾಡಿ ಆತ್ಮೀಯ ಸ್ನೇಹಿತರೆ, ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮಾಡಿ. ದಿಸ್ ಇಸ್ ಮೊನಿಗೆ ನಾವು ಡಬಲ್ ಧಮಾಕ, ವಿಚ್ ಇಸ್ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ.

ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳು ರಿಕ್ವೆಸ್ಟ್ ಮಾಡುವ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರ. ಆತ್ಮೀಯ ಸ್ನೇಹಿತರೆ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904 ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ನೀವು ಭಾಗವಹಿಸಬಹುದು. ಬರ್ತಾ ಇದೆ ಮೊದಲನೇ ಗೀತೆ, ಕೇಳಿ ಮಜಾ.

ಅಡಿ ಸ್ನೇಹಿತರೆ, ಇದು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ ಕೆಎಲ್ ಇ ಕನಸು. ಶುಭ ಗುರುವಾರ, ವರ್ಷದ 8ನೇ ತಿಂಗಳು, ತಿಂಗಳಿನ 20ನೇ ದಿನ. ಇದು 20 ಆಗಸ್ಟ್ 2024. ನಿಮ್ಮೊಂದಿಗೆ ನಾವು ಸ್ಪೆಷಲ್ ಚಿತ್ರ ಮಂದಿರ. ಸೊ ಬನ್ನಿ, ಓಪನಿಂಗ್ ಗೀತೆ ಮುಖಾಂತರ ತಮ್ಮೆಲ್ಲರಿಗೂ ಸ್ವಾಗತಿಸುತ್ತಾ ಬರ್ತಾ ಇದೆ ಮೊದಲನೇ ಗೀತೆ. ನಂದನಂದನ ನೀನು ಶ್ರೀ ಕೃಷ್ಣ. ಎಸ್ ಆತ್ಮೀಯ ಸ್ನೇಹಿತರೆ, ಗುರು ಆಂಜನೇಯನು ನಿಮಗೆ ಒಳ್ಳೇದು ಮಾಡಲಿ. ನನ್ನ ಗುರು ಆಂಜನೇಯ ನನಗೆ ಆ್ಯಕ್ಚುಲಿ ನೋಡಕ್ಕೆ ಹೋದ್ರೆ ಎಲ್ಲರಲ್ಲಿಯೂ ಗುರುವನ್ನನೇ ನೋಡುವೆ. ಸೊ ನಂದನಂದನ ನೀನು ಶ್ರೀಕೃಷ್ಣ. ಈ ಹಾಡಲ್ಲಿ ಒಂದು ಲೈನ್ ನನಗೆ ಬಹಳ ಇಷ್ಟ. ಹನುಮನವು ಸಿರಲಿ ನೀನೇನೆ ನಿಜ ಪ್ರಾಣ. ಅಯ್ಯೇ, ಈ ಲೈನ್ ನೋಡ್ರಿ ಸ್ನೇಹಿತರೆ. ಸೊ ಬನ್ನಿ, ನೀವು ಕೂಡ ಭಾಗವಹಿಸಿ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ರಿಕ್ವೆಸ್ಟ್ ಮಾಡಿ. ನಾಳೆ ವರಮಹಾಲಕ್ಷ್ಮಿ ಪೂಜೆ ಇದೆ, ಆ ಪೂಜೆಯಲ್ಲಿ ನೀವು ಎಲ್ಲರೂ ವ್ಯಸ್ತವಾಗಿರ್ತೀರಾ. ಅದಕ್ಕೆ ಇವತ್ತಿನ ಕಾರ್ಯಕ್ರಮದಲ್ಲಿ ತಗೊಂಡು ಬಂದಿದ್ದೇನೆ ನಾನು ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಸೊ ಸ್ನೇಹಿತರೆ, ಆಲ್ರೆಡಿ ವಾಟ್ಸಪ್ ಮೆಸೇಜ್ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ. ಯಾರ್ದು ಇದು? ಚಂದ್ರಕಾಂತ್ ಬಡ್ಗಾವಿ ಅವರೇ. ಲೋಡ್ ಮಾಡ್ತಾನೆ ಆ ಗ್ಯಾಪ್ನಲ್ಲಿ. ಓಪನಿಂಗ್ ಗೀತೆ ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡೈಲ್ 1099.
1: ಇಂದೇ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು, ಚಿತ್ರಮಂದಿರ ಸ್ಪೆಷಲ್ ಹಾಟ್ಲೈನ್ ಸಂಖ್ಯೆ ಈಗ ಪ್ರಾರಂಭವಾಗಿದೆ. ಹಾಟ್ಲೈನ್ ಸಂಖ್ಯೆ 9019904904. ಕರೆ ಮಾಡಿ ಆತ್ಮೀಯ ಸ್ನೇಹಿತರೆ, ಎಷ್ಟೋ ಜನ ಕರೆ ಮಾಡಿದ್ದು ಎಬ್ಸ್ಲಿಕ್ಕಾಗಿಲ್ಲ, ಸ್ವಲ್ಪ ಈಗ ಹಾಟ್ಲೈನ್ ಓಪನ್ ಆಗಿದೆ. ಸೊ ದಯವಿಟ್ಟು ವಾಪಸ್ ಕರೆ ಮಾಡಿ, ಕಾಯ್ತಾ ಇರುವೆ ನಾನು. ಜಯ ಜಯ ರಾಮ, ಈ ಗೀತೆ ಶ್ರೀರಾಮಾಂಜನೇಯ ಯುದ್ಧ, ಎಸ್ ಜಾನಕಿ ಅಮ್ಮ ಹಾಗೂ ಬಿ ವಸಂತ ಅವರ ಧ್ವನಿಯಲ್ಲಿ. ಚಂದ್ರಕಾಂತ್ ಬಡ್ಗಾವಿಯವರು ರಿಕ್ವೆಸ್ಟ್ ಮಾಡಿದ್ದಾರೆ. ಬಸವರಾಜ್ ಹುಗ್ಗಾರವರು, ಗಂಗಾ ಜಟಾಧರ ಗೌರಿ ಶಂಕರ, ಒಳ್ಳೆ ಗೀತೆ ಸಾಯಿಬಾಬಾದು. ನನ್ನ ಶಿರಡಿ ಸಾಯಿಬಾಬಾ ನಂದಲ್ರಿ, ಎಲ್ಲರದು. ಯಾರು ನಂಬ್ತೀರಿ? ಎಲ್ಲರದು. ಯಾರು ನಂಬಂಗಿಲ್ಲ? ಅವ್ರದು. ಎಸ್ ರೀ ಆತ್ಮೀಯ ಸ್ನೇಹಿತರೆ, ಬಾಬಾ ಅವರ ಸಚ್ಚರಿತ್ರ ಓದುವಾಗ ಅದರಲ್ಲಿ ನೋಡಿದ್ದೆ ನಾನು. ಬಾಬಾ ಅವರು ಇದ್ದಾಗಲೂ ಬಹಳಷ್ಟು ಜನ ಅವರಿಗೆ ಏನೇನು ಹೇಳ್ತಿದ್ರು, ಬಾಬಾ ಅವರಿಗೂ ಪ್ರೀತಿ ಕೊಡ್ತಿದ್ರು. ಬಾಬಾ ಮುಂದೆ ಯಾರು ಭಕ್ತರು ಬರ್ತಿದ್ರು, ಪ್ರಭು ಶ್ರೀರಾಮ ಅವರ ಭಕ್ತ ಬಂದರು, ಅವ್ರು ಹೇಳೋರು ನಾ ಇವ್ರ ಕಡೆ ಬಂದು ನಮಸ್ಕಾರ ಮಾಡೋಂಗಿಲ್ಲ. ಅವರಿಗೆ ರಾಮ ಅವರ, ಪ್ರಭು ಶ್ರೀರಾಮ ಅವರ ದರ್ಶನ ಕೊಟ್ಟುಬಿಟ್ಟಿದ್ದಾರೆ. ಆ್ಯಂಡ್ ಅವ್ರು ಹೇಳ್ತಾರೆ, ನಿನ್ನ ಭಕ್ತಿ ನಿನ್ನ ನಂಬಿರುವ ದೇವರಲ್ಲಿಯೇ ಜಾಸ್ತಿ ಮಾಡು. ಸೊ ಇದೇ ವಿಶೇಷ ಒಂದು ಕ್ವಾಲಿಟಿ ಆಫ್ ಶಿರಡಿ ಸಾಯಿಬಾಬಾ ಇತ್ತು. ಸೊ ಅಂಥ ಸಂದರ್ಭದಲ್ಲಿ ಬಸವರಾಜ ಹುಗ್ಗಾರ ಅವರೇ, ನಿಮಗೂ ಒಳ್ಳೇದು ಮಾಡಲಿ, ಈ ಗೀತೆ ರಿಕ್ವೆಸ್ಟ್ ಮಾಡಿದ್ದೀರಾ. ನಿಮ್ಮೊಂದಿಗೆ ನಾವು. ಚಿತ್ರಮಂದಿರದ ಉದ್ದೇಶ ಮಾತ್ರ ಮರೀಲಿಕ್ಕೆ ಹೋಗಬೇಡಿ ಆತ್ಮೀಯ ಸ್ನೇಹಿತರೆ, ನಾಳೆ ಅವರ ಮಹಾಲಕ್ಷ್ಮಿ ಹಬ್ಬ ಇದೆ. ಇವತ್ತೇ ನಾನು ತೊಗೊಂಡು ಬಂದಿರುವ ಕಾರಣ ಇದೆ, ಏಕೆಂದರೆ ನಾಳೆ ಎಲ್ಲರೂ ತಮ್ಮ ತಮ್ಮ ಇದರಲ್ಲಿ ಆಲ್ರೆಡಿ ನನಗನ್ಸೋ ಮಟ್ಟ ಇವತ್ತು ನನ್ನ ಪ್ರೀತಿಯ ಮಹಿಳೆಯರು ಬ್ಯುಸಿ ಆಗಿದ್ದಾರೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯಲ್ಲಿ. ಆದ್ರೂ ನಿಮಗೆ ಸ್ಪೆಷಲಾಗಿ ತೊಗೊಂಡು ಬಂದೆ, ನಾಳೆ ನಾನು ಇರುವುದಿಲ್ಲ. ಸೊ ಅದಕ್ಕೆ ಒಳ್ಳೆಯದಾದಂತಹ ಇವತ್ತಿನ ಚಿತ್ರಮಂದಿರದಲ್ಲಿ ಬಂದು ಭಾಗವಹಿಸಿ. ಹಾಗೆ ನಮ್ಮ ವಿಜಯಲಕ್ಷ್ಮಿಯವರು, ಅವರ ಹೆಸರಲ್ಲಿಯೇ ಲಕ್ಷ್ಮಿ ಇದೆ, ಅಂತ ಸಂದರ್ಭದಲ್ಲಿ ಇನ್ನೇನು ಬೇರೆದು ಹೇಳಿ, ವಿಜಯಲಕ್ಷ್ಮಿಯವರು ಮಹಾಲಕ್ಷ್ಮಿ ಮನೆಗೆ ಬರಲಿ ಅಂತ ಕೇಳ್ಕೊತಾ ಇದ್ದಾರೆ. ವಿಜಯಲಕ್ಷ್ಮಿಯವರೇ, ನಿಮ್ಮ ಮನಸ್ಸಲ್ಲಿ ಖುಷಿ ಇದ್ದರೆ ಆ ಮಹಾಲಕ್ಷ್ಮಿ ಏನು ಎಲ್ಲ ಲಕ್ಷ್ಮಿ, ಐಶ್ವರ್ಯ ಲಕ್ಷ್ಮಿ, ವಿದ್ಯಾಲಕ್ಷ್ಮಿ, ಸನಾತನಲಕ್ಷ್ಮಿ, ಧೈರ್ಯಲಕ್ಷ್ಮಿ, ಸಂತಾನಲಕ್ಷ್ಮಿ ಆಲ್ರೆಡಿ ಬಂದಾರಲ್ರಿ ನಿಮ್ಮ ಮನೆಗೆ, ಹಾಂ, ಧೈರ್ಯಲಕ್ಷ್ಮಿ, ವಿದ್ಯಾಲಕ್ಷ್ಮಿ ಮತ್ತೆಲ್ಲ ಅಷ್ಟಲಕ್ಷ್ಮಿಗಳು ಎಲ್ಲರೂ ಬರ್ತಾರೆ. ಆಯಿತಾ, ಹಾಡನ್ನು ಕೇಳಿ ಮಜಾ ಮಾಡಿ.

ಎಲ್ಲಾ ಲಕ್ಷ್ಮಿಯ ಕರುಣೆ ನಮ್ಮೆಲ್ಲರ ಮೇಲಿರಲಿ, ಮನೆಯಲ್ಲಿ ಇರೋ ನಮ್ಮ ಮಹಿಳೆಯರ ಮೇಲೆ ಮೊದಲಿರಲಿ ಅಂತ ಹೇಳ್ತಾ ಎಸ್ ಈ ಗೀತೆ ಒಲವು ಮೂಡಿದಾಗ ಈ ಚಿತ್ರದ ಗೀತೆಯೊಂದಿಗೆ ಅಡ್ವೊಕೇಟ್ ಪ್ರಮಿಳಾ ಹಂಪನ್ ಅವರವರು ರಿಕ್ವೆಸ್ಟ್ ಮಾಡಿದ್ರೆ ಗೀತೆ ಹೋಗ್ತಾ ಇದ್ದಾರೆ ಕೋರ್ಟಿಗೆ. ಈ ಗೀತೆ ಅವ್ರಿಗೋಸ್ಕರ ಕೇಳಿ ಮಜಾ ಮಾಡಿ.

ಲಕ್ಷ್ಮಿಯೇ ಹೋಯ್. ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರಿದ್ದಾರೆ, ಅವ್ರದ್ದು ಹೆಸರು ವಿಜಯಲಕ್ಷ್ಮಿಯೇ. ವಿಜಯಲಕ್ಷ್ಮಿ ಅವರು ಹಿರಿಯರವರು. ಸೊ ಎಲ್ಲ ಅಷ್ಟೇ ಲಕ್ಷ್ಮಿಗಳ ಹಾಡನ್ನು ರಿಕ್ವೆಸ್ಟ್ ಮಾಡಿರೋ ನಮ್ಮ ಹಳೆ ಗೀತೆಗಳ ಕೋಡೌನ್ ನಮ್ಮ ಪ್ರೀತಿಯ ಅಡ್ವೊಕೇಟ್ ಪ್ರವೀಣಾ ಹಂಪನ್ನವರವರು. ಇಂಥ ಹಳೆ ಗೀತೆಯನ್ನು ರಿಕ್ವೆಸ್ಟ್ ಮಾಡಿದ್ದಕ್ಕೆ ಧನ್ಯವಾದ. ನಿಮಗೆ ಒಳ್ಳೆಯದಾಗಲಿ. ಅಷ್ಟೇ ಅಲ್ಲ, ಕನ್ವೇ ಮೈ ಬೆಸ್ಟ್ ವಿಶಸ್ ಟು ಆಲ್ ವೇಣುಧುನಿ ಫ್ಯಾಮಿಲಿ ಫಾರ್ ಬರ್ ಮಹಾಲಕ್ಷ್ಮಿ ಪೂಜೆ. ಮಂಜು, ಥ್ಯಾಂಕ್ ಯು ಫಾರ್ ದ ಸಾಂಗ್ ಆ್ಯಂಡ್ ವಾಟ್ಸಪ್ ಈಸ್ ಕಮಿಂಗ್ ಕ್ಲಿಯರ್ಲಿ. ಯೆಸ್, ನಂಗೆ ಗೊತ್ತು, ನಿನ್ನಿಂದ ನಮ್ಮ ವೇಣುಧುನಿ ಆ್ಯಪ್ ರಿಪೇರ್ ಮಾಡಿ ನಮ್ಮ ಆ್ಯಕ್ಚುಲಿ ಟೆಕ್ನಿಕಲ್ ಡಿಪಾರ್ಟ್ಮೆಂಟ್ ಅವರಿಗೆ ಧನ್ಯವಾದ ತಿಳಿಸಬೇಕು. ಉತ್ತಮವಾಗಿ ಪ್ರಸಾರವಾಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ, ಅದಕ್ಕೆ ನಿಮ್ಮ ತಾಳ್ಮೆಗೆ ಧನ್ಯವಾದ. ಯೆಸ್ ಆತ್ಮೀಯರೇ, ನಾಳೆ ಇರೋ ವರಮಹಾಲಕ್ಷ್ಮಿ ಹಬ್ಬದ ಪೂಜೆಗೆ ನನಗೂ ವಿಚಾರ ಮಾಡ್ತಿದ್ನಿ, ಎಲ್ಲಪ್ಪ ಅಷ್ಟಲಕ್ಷ್ಮಿ ಇರೋ ಒಂದು ಕನ್ನಡ ಚಿತ್ರದ ಹಾಡು ಸಿಗಬಹುದಾ ಅಂತ. ಆದರೆ ನಾನು ಇಷ್ಟೇ ಯಾಕೆ ಟೆನ್ಷನ್ ತಗೊಳ್ಳಿ, ನನ್ನ ವೇಣುಧುನಿಯ ಕುಟುಂಬದಲ್ಲಿ ಹಳೆ ಗೀತೆಗಳ ಗೋಡೌನ್ ಬಹಳಷ್ಟು ಜನರ ಕಡೆ ಇದೆ. ಸೊ ಆ ಒಂದು ಕಾರಣಕ್ಕೆ ನಾನು ಕಾಯ್ತಾ ಇದ್ದೆ. ಅಷ್ಟರಲ್ಲಿ ನಮ್ಮ ಅಡ್ವೊಕೇಟ್ ಪ್ರಮೀಳಾ ಹಂಪನ್ನವರವರು ಈ ಗೀತೆಯೊಂದಿಗೆ ಭಾಗವಹಿಸಿದರು. ಒಳ್ಳೆ ಎಲ್ಲ ಅಷ್ಟಲಕ್ಷ್ಮಿಗಳ ಒಂದು ಹೆಸರು ಕೇಳಿ ಆಯಿತು, ಖುಷಿನೂ ಆಯಿತು. ಬನ್ನಿ, ಬಸವರಾಜುಗಾರವರ ಗೀತೆ, ಇದಾದ ತಕ್ಷಣ ವಿಜಯಲಕ್ಷ್ಮಿ ಅವರ ಗೀತೆ, ತದನಂತರ ಸೈಮನ್ ಅವರು ರಿಕ್ವೆಸ್ಟ್ ಮಾಡಿರುವ ಗೀತೆ, ಅದಾದ ತಕ್ಷಣ ಶೋಭಾ ಅವರು ರಿಕ್ವೆಸ್ಟ್ ಮಾಡಿರುವ, ಹಾಗೂ ಅವರೊಂದಿಗೆ ಸುಧಾ ಅವರು. ಎಸ್, ವೀರಭದ್ರ ನಗರದ ಸುಧಾ ಅವರು ಗುಡ್ ಮಾರ್ನಿಂಗ್, ವರ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಂತ ತಿಳಿಸಿದ್ದಾರೆ. ನೀವ ಮಹಿಳೆ, ನಿಮಗೆ ದೇವಿ ಒಳ್ಳೇದು ಮಾಡಲಿ. ಸುಧಾ ಅವರೇ, ನೀವು ರಿಕ್ವೆಸ್ಟ್ ಮಾಡಿರುವ ಗೀತೆ ಬರುತ್ತೆ. ಕಾಪಾಡು ಶ್ರೀ ಸತ್ಯನಾರಾಯಣ, ತದನಂತರ ಗೀತೆ ಆಗಿರುತ್ತೆ ವಿಜಯ್ ಕುಮಾರ್ ಭಸ್ಮಿ ಅವರದು. ಐಶ್ವರ್ಯ ಅವರು, ಅವರ ಜನ್ಮದಿನ ಇದೆ ಅಂತ ಒಂದು ಒಳ್ಳೆ ಗೀತೆ. ಶಿವ ಶಂಕರಿ ಶಿವಾನಂದ ಯುವಧ್ವನಿ ಕಾರ್ಯಕ್ರಮದಲ್ಲಿ ಇವ್ರದ ಈ ಸಂದರ್ಶನ ತಗೊಂಡಿದ್ದೆ, ಬಹುಶಃ ನೀವು ಕೇಳಿರಬಹುದು. ಗಾಯಕಿ ಇವರು. ಎಸ್, ಕಮಲದ ಮಗದೊಳೆ ಮಗದೊಳೆ ಈ ಒಂದು ಹಾಡೊಂದಿಗೆ ಭಾಗವಹಿಸಿದ್ದಾರೆ ನಮ್ಮ ಪ್ರೀತಿಯ ಚಿತ್ರ ರಾಕೇಶ್ ಮಟ್ಟಿಕಟ್ಟಿ ಅವರು. ಶಿವಬಸವನಗರದಿಂದ ಗುಡ್ ಮಾರ್ನಿಂಗ್ ಸರ್ ಅಂತ ಹೇಳಿದ್ದಾರೆ ಶುಭೋದಯ ಚಿತ್ರ ಅವರೇ. ಎಸ್, ನಿಮ್ಮ ಗೀತೆಯಲ್ಲಿ ಲೋಡ್ ಆಗಿದೆ. ಸೊ ನನ್ನ ವೇಣುಧ್ವನಿಯ ಕುಟುಂಬದ ಪ್ರೀತಿಯ ಸ್ನೇಹಿತರೆ, ಎಸ್ಪೆಷಲಿ ತಾಯಂದಿರು ಅಕ್ಕಂದಿರು ತಂಗಿಯರು ಎಲ್ಲರಿಗೂ ನಾಳೆ ಅಡ್ವಾನ್ಸ್ನಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ತಮ್ಮ ಮುಖದ ಮೇಲಿನ ನಗು ಬಂದರೆ ನಾವು ಪುರುಷರು ಖುಷಿಯಾಗಿ ಆರಾಮಾಗಿ ಜೀವನ ಕಳಿತೇವೆ. ತಮ್ಮ ಮುಖದ ಮೇಲಿನ ನಗು ಹೋಯ್ತಂದ್ರೆ ನಮ್ಮ ಮುಖದ ಮೇಲಿನ ನಗು ಹೋಯ್ತು. ಈ ಲೆವೆಲ್ ಲಿಂಕ್ ಐತ್ರಿ ನಮಗೆ ನಿಮಗೆ. ಸೊ ಎಲ್ಲ ತಾಯಂದಿರು ಅಕ್ಕಂದಿರು ತಂಗಿಯರಿಗೆ ಮತ್ತೊಮ್ಮೆ ಮತ್ತೊಮ್ಮೆ ಮತ್ತೊಮ್ಮೆ ವರ ಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು ಇನ್ ಅಡ್ವಾನ್ಸ್. ನಾಳೆ ನಾನು ಇರೋದಿಲ್ಲ, ರಜೆ ಇರುತ್ತೆ, ಆ ಕಾರಣಕ್ಕೆ ಇವತ್ತು ಡಬಲ್ ಧಮಾಕ, ವಾರದ ಎರಡನೇ ಸ್ಪೆಷಲ್ ಇದು. ಚಿತ್ರಮಂದಿರ ಡಬಲ್ ಧಮಾಕ ಅಂತ ಒಂದು ಬಂದಿದ್ದೇನೆ, ಬಹಳಷ್ಟು ಜನ ಪ್ರೀತಿಯಿಂದ ಭಾಗವಹಿಸಿದ್ದೀರಾ. ಕಂಚನ್ ಕೊಪ್ಪರಡಿ ಅವರು ಏನು ಹೇಳ್ತಾರೆ, ಗುಡ್ ಮಾರ್ನಿಂಗ್ ಮಂಜುನಾಥ್ ಅವರೇ, ನಾಳೆ ವರ ಮಹಾಲಕ್ಷ್ಮಿ ಪೂಜೆ, ನಮ್ಮ ಕೇಳಿ ವೇಣುಧುನಿ ಕೇಳುಗರಿಗೆ ಶುಭಾಶಯಗಳು. ಈ ದಿನ ಲಕ್ಷ್ಮಿ ಮಹಾಲಕ್ಷ್ಮಿ ಈ ಫಿಲ್ಮ್ನಿಂದ ಬಾರಮ್ಮ ಬಡವರ ಮನೆಗೆ ಬಾರಮ್ಮ. ಎಸ್, 100% ಕಾಂಚನ್ ಮೇಡಮ್ ಒಳ್ಳೆ ಗೀತೆ. ಬಡವರ ಮನೆಗೆ ಬಾರಮ್ಮ ನೋಡಕ್ಕೆ ಹೋದ್ರೆ ನಾವು ಎಲ್ಲರೂ ಬಡವರೇ. ಇನ್ ಫ್ರಂಟ್ ಆಫ್ ಗಾಡ್, ಆಲ್ ಮೈಟಿ ಗಾಡ್, ಎಲ್ಲರೂ ಬಡವರೇ. ನಾವು ಆ ಲೆಕ್ಕಕ್ಕೆ ನಾವು ವಿಚಾರ ಮಾಡಿ, ಗೊತ್ತಾಯ್ತಲ್ರಿ, ಎಲ್ಲರೂ ಬಡವರು ಇನ್ ಫ್ರಂಟ್ ಆಫ್ ದೇವರು. ಆಲ್ ರೈಟ್, ಬರ್ತಾ ಇದೆ ಈ ಗೀತೆ ಅವ್ರಿಗೋಸ್ಕರ. ಹಾಟ್ಲೈನ್ ಸಂಖ್ಯೆ 9019904904 ಈ ನಂಬರ್ ಮೇಲೆ ಕರೆ, ಮೆಸೇಜ್ ವಾಟ್ಸಪ್ ಮೆಸೇಜ್ ಮಾಡಿ. ಆತ್ಮೀಯ ಸ್ನೇಹಿತರೆ, ದಿಸ್ ಇಸ್ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ಬಸವರಾಜ್ ಹುಗ್ಗಾರವರೇ, ನಿಮ್ಮ ಗೀತೆ.

ಈ ಗೀತೆ ನಮ್ಮ ವಿಜಯಲಕ್ಷ್ಮಿ ಅವರು ಮಹಾಲಕ್ಷ್ಮಿ ಮನೆಗೆ ಬರಲಿ ಅಂತ ಕೇಳಿಕೊಂಡು ರಿಕ್ವೆಸ್ಟ್ ಮಾಡಿರುವ ಗೀತೆ. ಅವರ ಹೆಸರಲ್ಲಿ ಇದೆ ಲಕ್ಷ್ಮಿ ಅಂತ ಹೇಳಿದ್ರೆ ಬರೀ ಅವರ ಹೆಸರಲ್ಲಿ ಅಷ್ಟೇ ಅಲ್ಲ, ಏನು ದುನಿಯ ಕುಟುಂಬದ ಎಲ್ಲ ಮಹಿಳೆಯರು, ನನ್ನ ಜೀವನದಲ್ಲಿ ಇರೋ ಮಹಿಳೆಯರು, ಒಟ್ಟಾರೆ ಮಹಿಳೆಯರು, ಮಹಿಳೆಯರೇ ದೇವಿ ಹಂಗಂತ ನನ್ನ ಒಂದು ಅಭಿಪ್ರಾಯ. ಬಾಕಿ ಅವ್ರದ್ದು ಹೆಂಗಿರುತ್ತೆ ಗೊತ್ತಿಲ್ಲ. ಕಾರ್ಯಕ್ರಮದ ಮುಂದಿನ ಹಾಡು ಅವ್ರದ್ದಾಗಿದೆ. ಸೊ ನನ್ನ ಫೋನ್ ಹಾಳಾಯಿತು ಸರ್, ಬಗ್ಗೆ ತುಂಬ ಚೆನ್ನಾಗಿ ಆಯಿತು, ಎಲ್ಲ ಪ್ರಶ್ನೆಗಳು ಉತ್ತರಗಳನ್ನು ಕೇಳಿದ್ರೆ. ಹೌದಾ, ಥ್ಯಾಂಕ್ ಯು ಸೋ ಮಚ್. ನನಗೆ ನೀವು ಈ ಒಂದು ಕಾರ್ಯಕ್ರಮ ಕೇಳಿ, ಆ ಹಳೆ ಕಾರ್ಯಕ್ರಮ ನಾವು ನೇರ ಪ್ರಸಾರ ಮಾಡಿದ್ದು ಅಲ್ಲ, ನಮ್ಮ ಚಿತ್ರ ಅವರು ಎಷ್ಟು ಚೆನ್ನಾಗಿ ತಿಳಿಸ್ತಾ ಇದ್ದಾರೆ ನೋಡಿ, ಎಲ್ಲ ಕಾರ್ಯಕ್ರಮ ಕೇಳಿದೆ ಅಂತ. ವ್ಯಸನದ ಬಗ್ಗೆ ಇತ್ತಲ್ಲ ರೀ, ಅದು ಒಂದು ಭಾಳ ಮುಖ್ಯವಾದ ಒಂದು ಕಾರ್ಯಕ್ರಮ ಇತ್ತು. ನೋ ಪಿಲ್ ಓನ್ಲಿ ವಿಲ್ ಅಂತ ಅವರು, ನಮ್ಮ ಡಾಕ್ಟರ್ ಸುಹಾಸ್ ಕುಮಾರ್ ಶೆಟ್ಟಿ ಅವರು. ಎಸ್, ಅವರು ಬಂದು ಎಷ್ಟು ಚೆನ್ನಾಗಿ ಹೇಳಿದ್ರಲ್ಲ, ಆ ಲೈನ್ ಮಾತ್ರ ನನ್ನಲ್ಲಿ ಉಳಿದುಕೊಂಡಿದೆ. ನೋ ಪಿಲ್ ಓನ್ಲಿ ವಿಲ್, ಈ ವ್ಯಸನಕ್ಕೆ ಒಳಗಾದ ಮಕ್ಕಳು ಅವ್ರಿಗೆ ಒಂದೇ ರೀ, ಔಷಧಿಯಿಂದ ಅಲ್ಲ, ದೃಢ ಸಂಕಲ್ಪದಿಂದ ಅದರಿಂದ ಹೊರಗೆ ಬರ್ಬೋದು. ಸೊ ಬನ್ನಿ, ವಿಜಯಲಕ್ಷ್ಮಿ ಅವರ ಗೀತೆ, ತದನಂತರ ಬಿಡೇನು ನಿನ್ನ ಪಾದ. ಈ ಗೀತೆ ಅದಾದ ತಕ್ಷಣ ಪೂಜ್ಯ ರಾಘವೇಂದ್ರ, ಅದಾದ ತಕ್ಷಣ ಕಾಪಾಡು ಶ್ರೀ ಸತ್ಯನಾರಾಯಣ, ಅದಾದ ತಕ್ಷಣ ಶಿವಶಂಕರಿ ಶಿವಾನಂದ, ಅದಾದ ತಕ್ಷಣ ಕಮಲದ ಮೊಗದೊಳೆ, ಅದಾದ ತಕ್ಷಣ ಬಾರಮ್ಮ ಬಡವರ ಮನೆಗೆ ಬಾರಮ್ಮ, ತದನಂತರ ಮನೆಯೇ ಮಂತ್ರಾಲಯ ಬಾಯ್ ರತನ್ ಕುಮಾರ್ ಅವರು. ಹಿಂಗಿದೆ ಗೀತೆಗಳೆಲ್ಲ ಏನಪ್ಪ, ನಿಮ್ಮೊಂದಿಗೆ ನಾವು ಡಬಲ್ ಧಮಾಕ ಅಂದರೆ ವಾರದಲ್ಲಿ ಒಮ್ಮೆ ಬರೋ ಚಿತ್ರಮಂದಿರ ಎರಡು ಸಲ ಬಂದಿದೆ, ಜಸ್ಟ್ ಬಿಕಾಸ್ ನಾಳೆ ಇದೆ ವರಮಹಾಲಕ್ಷ್ಮಿ ಪೂಜೆ, ವರಮಹಾಲಕ್ಷ್ಮಿ ಹಬ್ಬ. ನಾಳೆ ನೀವು ಬಿಸಿ, ನಾನು ಬಿಸಿ, ಆ ಒಂದು ಕಾರಣಕ್ಕೆ ಇವತ್ತೇ ತೊಗೊಂಡು ಬಂದೆ. ನಿಮ್ಮೆಲ್ಲರ ಮನಸ್ಸಲ್ಲಿ ದೇವಿ ಸದಾ ಇರಲಿ, ಏಕೆಂದರೆ ದೇವಿ

ಗುಡಿಯಲ್ಲಿ ಇರುತ್ತಾರೆ, ಅದರೊಂದಿಗೆ ನಿಮ್ಮ ದೇಹದ ಒಳಗೆ, ಹೃದಯದ ಒಳಗೆ. ಅದಕ್ಕೆ ಹೇಳೋದು, ಈ ದೇಹ ದೇವಾಲಯ ಮಾಡಿಕೊಳ್ಳಿ. ಉತ್ತಮವಾದ ಗೀತೆ, ಲಕ್ಷ್ಮಿ ಕಟಾಕ್ಷ ಚಿತ್ರದ್ದು. ಮಹಾಲಕ್ಷ್ಮಿ ಮನೆಗೆ ಬಾರಮ್ಮ. ಹೇ ಮಹಾಲಕ್ಷ್ಮಿ, ಎಲ್ಲ ಮಹಿಳೆಯರ ಜೀವನದಲ್ಲಿ ಬಾರಮ್ಮ, ಫಸ್ಟ್ ಅವರಿಗೆ ಒಳ್ಳೆಯದು ಮಾಡಮ್ಮ. ಹಾಡನ್ನು ಕೇಳಿ ಮಜಾ ಮಾಡಿ.

ಮಂದಿರದೊಂದಿಗೆ ತಂದಿದ್ದೇನೆ ಬಿಡೆನು ನಿನ್ನ ಪಾದ. ಎಸ್, ಜಾನಕಿ ಅವರ ಧ್ವನಿಯಲ್ಲಿ ಸಾಯಿಮನ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ಎಲ್ಲ ಮಹಿಳೆಯರಿಗೆ ಒಳ್ಳೇದು ಮಾಡಲಿ, ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳಂತ ತಿಳಿಸ್ತಾ ಸಾಯಿಮನ್ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ರಾಧ ತಕ್ಷಣ ಶೋಭಾ ಅವರು, ಸುಧಾ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ತದನಂತರ ವಿಜಯ್ ಕುಮಾರ್ ಭಸ್ಮಿ ಅವರ ಹಾಡು. ಅದಾದ ತಕ್ಷಣ ಐಶ್ವರ್ಯ ಅವರ ಹಾಡು. ಅದಾದ ತಕ್ಷಣ ಚಿತ್ರ ಅವರ ಹಾಡು. ಅದಾದ ತಕ್ಷಣ ಬಡವರ ಮನೆಗೆ ಖಂಡಿತ ಬಂದೇ ಬರುತ್ತಾಳೆ ನಮ್ಮ ಕಂಚನ್ ಕೋಪರಡಿ ಅವರ ಹಾಡು. ಅದಾದ ತಕ್ಷಣ ಬರ್ತಾ ಇದ್ದಾರೆ ರತನ್ ಕುಮಾರ್ ಅವರ ಹಾಡು. ನಮಗೆ ಇವತ್ತು ವಾಟ್ಸ್ಆ್ಯಪ್ ಮೆಸೇಜ್ ಅಲ್ಲ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಲಕ್ಷ್ಮಿ ಅವರು ರಿಕ್ವೆಸ್ಟ್ ಮಾಡಿರುವ ಹಾಡು. ನೆಕ್ಸ್ಟ್ ಆಗಿರುತ್ತೆ ವಿಚ್ ಎಸ್ ಎಲ್ಲ ನೀನೇ ತಾಯೇ. ಇಷ್ಟು ಗೀತೆಗಳು ಇದಾವೆ ನೋಡ್ರಿ ಆತ್ಮೀಯ ಸ್ನೇಹಿತರೆ. ಕಾರ್ಯಕ್ರಮದಲ್ಲಿ ಬನ್ನಿ ಭಾಗವಹಿಸಿ. ಹಾಟ್ಲೈನ್ ಸಂಖ್ಯೆ 9019904904. ಈ ನಂಬರ್ ಮೇಲೆ ಕರೆ, ಮೆಸೇಜ್, ವಾಟ್ಸಪ್ ಮೆಸೇಜ್ ಮುಖಾಂತರ ಕನ್ನಡ ಚಿತ್ರರಂಗದ ಆಧ್ಯಾತ್ಮ ಗೀತೆ ರಿಕ್ವೆಸ್ಟ್ ಮಾಡೋ ಏಕೈಕ ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರಮಂದಿರದಲ್ಲಿ ಭಾಗವಹಿಸಿ ಹಾಡನ್ನು ಕೇಳಿ ಮಾಡೋಣ.

ಮಾಡ್ತಿದ್ದೆ. ಮಲಗೋಕಿಂತ ಒಂದು ತಾಸು ಮುಂಚೆ ಮೊಬೈಲ ಹಿಡಿಯೋದಿಲ್ಲ. ಮೊಬೈಲ್ ಅದು ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಡುತ್ತೆ, ಅದ್ರಾಗ ನೋಟಿಫಿಕೇಶನ್ ಬರುವುದಿಲ್ಲ. ಫೋನ್ ಅಷ್ಟೇ, ಏನಾದ್ರು ಇಂಪಾರ್ಟೆಂಟ್ ಇದ್ದರೆ ಅಷ್ಟೇ, ಮೆಸೇಜ್ ಬಂದಿದ್ದ ಮ್ಯೂಸಿಕ್ ಯೂಸಿಗೆ ಎಲ್ಲ ಬಂದಾಗಿಬಿಡುತ್ತೆ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿಬಿಡುತ್ತೆ. ಅದಕ್ಕೆ ನನಗೆ ಅದು ಮುಂಜಾನೆ ಸಾಯಂಕಾಲ 8:30 ಸ್ಟಾರ್ಟ್ ಆಗುತ್ತೆ, ಆಮೇಲೆ ಮುಂಜಾನೆ 6:30 ಅಂದರೆ ಸೂರ್ಯೋದಯಕ್ಕೆ ಅದಷ್ಟು ಅದು ತಾನಾಗೆ ಇದಾಗುತ್ತೆ. ಸೊ ಮೊಬೈಲ್ನಲ್ಲೇ ಒಂದು ಫೀಚರ್ ಇದೆ, ಅದನ್ನು ಬಳಸ್ಕೊಂಡೆ ಮೊಬೈಲಿಂದ ಸ್ವಲ್ಪ ದೂರಿರೋಣ. ಮುಂಜಾನೆ ಮತ್ತು ರಾತ್ರಿ ಈ ಎರಡು ಸಮಯ ಒಂದು ಸ್ವಲ್ಪ ದೂರ ಇಟ್ಟರೆ ಮೊಬೈಲ ನಿದ್ರಿನೂ ಚಲೋ ಬರಾಕತ್ತದ, ಚಿಂತೆ ಇರಂಗಿಲ್ಲ, ರಿಲ್ಯಾಕ್ಸ್ ಇರ್ತದೆ. ಇಲ್ಲಾಂದರೆ ಒಮ್ಮೆ ಮೊಬೈಲ್ ಹಿಡಿದ್ವಿ ಅಂದರೆ 1-2 ಗಂಟೆ ಅಂತೂ ನಾರ್ಮಲ್. ಈಗ ನೀವು ಹಂಗೆ ತಿಳ್ಕೊಬೇಡ್ರಿ, ಯೋ ಮುಂಚೋ ಏನೋ ಜೋರ ಜಲ್ದಿ ಮಕ್ಕೋತಿ ಜಲ್ದಿ ಹೇಳತಿ ಅಂತ ಇಲ್ಲ. ವಾರಕ್ಕೆ ಒಮ್ಮೆ ನಾ ಇಷ್ಟು ಮಜಾ ಮಾಡ್ತೀನಿ, ಅದು ಶುಭ ಶನಿವಾರ ಆ ದಿನ ಅಂತೂ ಪಿಕ್ಚರ್ ನೋಡೋದು, ಲೇಟ್ ಊಟ ಮಾಡೋದು, ಮಸ್ತ್ ಅಂದರೆ ಸ್ವಲ್ಪ ರಿಲ್ಯಾಕ್ಸ್ ಆಗಿಬಿಡೋದು. ವಾರದಲ್ಲಿ ಒಂದು ದಿನ ಫುಲ್ ರಿಲ್ಯಾಕ್ಸ್ ಮಾಡ್ತೇನೆ, ಫುಲ್ ಇದು ಮಾಡ್ತೇನೆ. ಬಟ್ ಎಸ್, ಬಾಕಿ ದಿನ ಆತ್ಮೀಯ ಸ್ನೇಹಿತರೆ, ನನ್ನ ಒಂದು ರಿಕ್ವೆಸ್ಟ್ ಇದೆ, ನಾವು ಸಾಂಪ್ರದಾಯಿಕವಾಗಿ ನಿಮಗೆ ಸಾಂಪ್ರದಾಯಿಕವಾಗಿ ಅಂತಲ್ಲ ಬಾಲ್ಯದ ದಿನಗಳನ್ನು ನೆನಪು ಮಾಡಿದರೆ 9:15 or 9 o'clock ಕಣ್ಣು ತುಂಬಿರ್ತದ ರೀ ನಿದ್ದೆಯಿಂದ ನನಗೆ ಗರ್ರ ಗರ್ರ ಗರ್ರ ಅಂತ. ಅದ್ರಾಗ ನ್ಯೂ ಇಯರ್ ಹೊಸ ವರ್ಷ ಅಂತ ಬಂತಂತ ತಿಕ್ಕೋರಿ, 12 ಗಂಟೆ ಮಟ್ಟ ಎದ್ದು ಕುಂಡುದಂದ್ರೂ ದೊಡ್ಡದು. ಅವಾಗ ಟಿ ವಿ ಚಾನಲ್ನಾಗ ಒಂದು ಬರ್ತಿತ್ರಿಪ್ಪ ಕೌಂಟ್ ಡೌನ್, ಆ ಕೌಂಟ್ ಡೌನನ್ನು ಹಚ್ತಿಲ್ಲ ನಮ್ಮ ಅವ್ವ. ಅದಕ್ಕಿಂತ ಮುಂಚೆ ಈ ಸಿನಿಮಾ ಅವಾರ್ಡ್ಸ್ಗಳನ್ನು ನೋಡ್ಕೋತ ಕುಂಡ್ರವ್ರು ನಾವು. ಸೊ ಬಾಲ್ಯದ ದಿನಗಳು ಹಿಂಗಿತ್ತು ಕಿ ರಾತ್ರಿ 12 ಅಂದರೆ ಇನ್ನೊಂದು ದೊಡ್ಡದು ಅನಿಸ್ತಿತ್ರಿ. ಆಮ್ಯಾಗ ಹಾ ಅಂತ ಅದು ಏನೋ ಹೊರಗೆ ಸುಡಾವ್ರಿ ಓಲ್ಡ್ ಮ್ಯಾನ್ ಅಂತ ಸುಟ್ಟಾದ ತಕ್ಷಣ ಬಂದು ಅಂತ ಮಕ್ಕೊಂಡು ಬಿಡವ್ರು. ಈಗ ಹೈ 12 ಆತ, ಹೈ ಜಲ್ದಿ 12 ಆತ, ಈ ಲೆವೆಲಿಗೆ ಬಂದಿದ್ದೇವೆ. ಆತ್ಮೀಯರೇ, ಒಳ್ಳೆ ವ್ಯಾಯಾಮ ಒಳ್ಳೆ ಆಹಾರ ಸೇವಿಸಿದ್ರೂ ಎಷ್ಟೋ ಜನರಿಗೆ ಸಮಸ್ಯೆ ಯಾಕಾಗುತ್ತೆ ಅಂದರೆ ಕರೆಕ್ಟ್ ಟೈಮಿಗೆ ನಿದ್ರೆ ಆಗ್ತಾಯಿಲ್ಲ. ದಯವಿಟ್ಟು ದಯವಿಟ್ಟು ಒಂದಿನ ನಾನು ಹೇಳೇನಿ ಅಂತ ಜಬರ್ದಸ್ತಿ ಮಾಡಿ ಹೋಗಿ 9 ಗಂಟೆಗೆ ಮಕ್ಕೋರಿ. ಅದಕ್ಕೆ ನೀವು 9 ಗಂಟೆ ಮಕ್ಕೊಳ್ಳೋಕ್ಕಿಂತ ಮುಂಚೆ ಅದ್ರಗಿಂತ ಮುನ್ನ ನೀವು ಏನು ಮಾಡಬೇಕು, ತಮ್ಮ ಆಹಾರ ಸೇವನೆ 6-7 ಒಳಗೆ ಮುಗಿಸ್ರಿ. ಹಬ್ಬ ಹಬ್ಬ ಅಂದರೆ 7:30 ಅದ್ರಗಿಂತ ಲೇಟ್ ಮಾಡೋಕ್ಕೆ ಹೋಗಬೇಡ್ರಿ. ಸಾಂಪ್ರದಾಯ ನಮ್ಮ ಇವರು ಸಾಂಪ್ರದಾಯಿಕವಾಗಿ ಅಂತಲ್ಲ, ನಮ್ಮ ಹಿರಿಯರು ಆತ್ಮೀಯ ಸ್ನೇಹಿತರೆ ಇದನ್ನು ಪಾಲಿಸ್ತಿದ್ರು. ದಯವಿಟ್ಟು ಒಂದು 2-3 ದಿನ ನೀವು ಮಾಡಿ ನೋಡಿ. ನಿಮ್ಮ ಬಯೋಲಾಜಿಕಲ್ ಕ್ಲಾಕ್ ಆಫ್ ಯುವರ್ ಬಾಡಿ, ಸಿಕೇಡಿಯಂ ರಿದಮ್ ಅಂತ ಹೇಳ್ತಾರೆ, ಇದೆಲ್ಲ ನಾನು ಹೇಳ್ತಾ ಇಲ್ಲ, ಇದೆಲ್ಲ ನಮ್ಮ ವೈದ್ಯರು ಹೇಳಿದರು, ಅವರೇ ಹೇಳಿದರು. ಒಳಗೆ ಒಂದು ಗಡಿಯಾರ ಇರ್ತದ್ರೆ, ಗಡಿಯಾರ ಸೆಟ್ ಆಯ್ತು ನೀವು ಫಸ್ಟ್ ಕ್ಲಾಸಾಗಿ ಆಗ್ತೀರಾ. ನಿಮಗೂ ಅನಿಸ್ತಿರ್ಬೋದು 9 ಗಂಟೆ ಯಾರು ಹೋಗ್ತಾರೆ, ಈಗೆಲ್ಲ ಹೆಂಗಾಗಿತ್ತಲ್ರಿ. ಬಾಲ್ಯದಲ್ಲಿ ನಮ್ಮ ಅವ್ವ ಬಡದು 9:30 or 9:00 ಮಲಗಿಸ್ತಿದ್ರು, ಈಗ ನಾವು 9 ಗಂಟೆಗೆ ಅಂದ್ರೆ ಕೆಲವರಂತರೂ 11 ಗಂಟೆಗೆ ಊಟ ಮಾಡ್ತಾರೆ. ಇಲ್ಲ, ಈಗ ಯಾರಿಗೆ ಹಂಗೆ ಕೆಲಸ ಇರುತ್ತೆ ಅವ್ರಿಗೆ ನಾನು ಏನು ಹೇಳಕ್ಕೆ ಬರೋದಿಲ್ಲ, ಜವಾಬ್ದಾರಿ ಇದೆ. ಎಸ್, ಅವ್ರಿಗೆ ನಾನು ಫುಲ್ ರೆಸ್ಪೆಕ್ಟು, ಆದರೆ ಆದಷ್ಟು ಟ್ರೈ ಮಾಡಿ. ಅದಕ್ಕೂ ಮಾರ್ಗಗಳಿವೆ, ಒಳ್ಳೆ ಸ್ಟೀಲ್ ಡಬ್ಬಿನಾಗ ನೀವು ಡಬ್ಬಿ ಕಟ್ಕೊಂಡು ಹೋಗಿ ಸಾಯಂಕಾಲನೇ ನೀವು ಊಟ ಮಾಡ್ಬೋದು. ನಿಮ್ಮ ಮನಸ್ಸಿದ್ರೆ ಮಾರ್ಗ ಇಸ್ ದ ಲೈನ್ ಫಾರ್ ದಟ್, ವೇರ್ ದರ್ ಇಸ್ ಅ ವಿಲ್ ದರ್ ಇಸ್ ಅ ವೇ, ಮಾರ್ಗನೇ ಇಲ್ಲ ಅಂತ ಇರೋದಿಲ್ಲ. ಬಟ್ ಎಸ್, ಅದು ಯಾರು ಹಂಗೆ ಲೇಟ್ ಬರ್ತಾರೆ ಅವ್ರಿಗೆ ನಾ ಏನು ಹೇಳಕ್ಕೆ ಬರೋದಿಲ್ಲ. ಅವ್ರು ಬೈತಾರೆ, ಮತ್ತು ನಿನಗೆ ಏನು ಗೊತ್ತೋ ನಮ್ಮ ಪರಿಸ್ಥಿತಿ ಬಾಯ್ ಮುಚ್ಚ್ ಅಂತ ಹೇಳ್ತಾರೆ, ಮತ್ತು ಅಂಥವ್ರಿಗೆ ಹೇಳ್ತಾ ಇಲ್ಲ. ಐ ರೆಸ್ಪೆಕ್ಟ್ ದೆಮ್. ಲೇಟ್ ಬರೋರಿಗೆ ಏನು ಮಾಡೋಕ್ಕಾಗೋದಿಲ್ಲ. ಈಗ ಅವ್ರಿಗೆ ಬಿಟ್ಟಿದ್ದು, ಡಬ್ಬಿನೂ ಒಯ್ಬೋದು. ಇಂಟರ್ನೆಟ್ನಲ್ಲಿ ಆ ಥರದ್ದು ಒಂದು ಒಳ್ಳೆ ವೀಡಿಯೋನೂ ಮಾಡಿಬಿಟ್ಟಿದ್ದಾರೆ ಭಾಳಷ್ಟು ಜನ ಯೂಟ್ಯೂಬ್ನಲ್ಲಿ, ಕಿ ಅತಿ ಶೀಘ್ರದಲ್ಲಿ ಊಟ ಮಾಡೋದಕ್ಕೆ ಹಾದಿಗಳು. ನೀವು ಏನು ಬೇಕಾದ್ರೂ ಹಾಕಿರಿ, ಇಂಟರ್ನೆಟ್ನಲ್ಲಿ ಬರುತ್ತೆ. ಸೊ ಅಂಥ ಸಂದರ್ಭದಲ್ಲಿ ಆತ್ಮೀಯ ಸ್ನೇಹಿತರೆ ಇದನ್ನು ಮಾಡೋದನ್ನು, ಪಾಪ ನಿನ್ನೆ ಅವ್ರು ಮಾಡಿದ್ದು ನಾನು ಈಗ ಮುಂಜಾನೆ ನೋಡೇನೆ. ಆ್ಯಂಡ್ ಅಂಥ ಸಂದರ್ಭದಲ್ಲಿ ಪಾವ್ ಭಾಜಿ ಮಾಡಿ ಫಸ್ಟ್ ಕ್ಲಾಸ್, ಬಾಯಾಗ ರುಚಿ ಬಂತು ನೋಡ್ರಿ. ಸೊ ನಾಳೆ ಇರುವ ಮಹಾಲಕ್ಷ್ಮಿ ಪೂಜೆಯ ಒಂದು ಸ್ಪೆಷಲ್ ಕಾರ್ಯಕ್ರಮ ಚಿತ್ರಮಂದಿರದಲ್ಲಿ ಮತ್ತೆ ಯಾರ್ಯಾರು ಏನೇನು ಗೀತೆಯೊಂದಿಗೆ ಭಾಗವಹಿಸಿದ್ರು, ಎಲ್ಲ ನಿನ್ನೆ ತಾಯಿ ಅಲ್ಲಿ ಮಠ ಇತ್ತಲ್ರಿ ಲಕ್ಷ್ಮಿಯವ್ರದ್ದು, ಅದಾದ ತಕ್ಷಣ 7 ಮಲೆ ಮ್ಯಾಲೇರಿ ಕುಂತಪ್ಪಮ್ಮ ದೇವ ಪ್ರೀತಿಯವರ ನಾಳೆ ಇದೆ ಜನ್ಮದಿನ, ಅಂದರೆ ಪ್ರೀತಿಯವರ ಪ್ರೀತಿಯ ಮಗಳು ಗೌರಾಂಗಿಯವರ ಜನ್ಮದಿನ ಇದೆ. ಸೊ ಸ್ನೇಹಿತರೆ, ಗಜಾನನ್ ಕಾಮ್ಕರ್ ಅವರು ಅಜ್ಜ ಆಗಿದ್ರಂತ ಹೇಳಿದ್ನಲ್ರ, ಅವ್ರ ಮೊಮ್ಮಗನ ಹೆಸರು ಶ್ರೀನವ್ ಅಂತ ಇಟ್ಟಿದ್ದಾರೆ. ಎಸ್, ಇದೇ ಖುಷಿಯಲ್ಲಿ ಅವರು ಲಾಲಿ ಲಾಲಿ ಸುಕುಮಾರ ಭಕ್ತ ಪ್ರಹ್ಲಾದ ಚಿತ್ರದ ಗೀತೆಯೊಂದಿಗೆ ಭಾಗವಹಿಸಿದ್ದಾರೆ. ಗೀತೆಗಳ ಲೈನಪ್ ಹಿಂಗಿವೆ. ಕಾರ್ಯಕ್ರಮದ ಮುಂದಿನ 3 ಗೀತೆಗಳು ನಮ್ಮ ಶೋಭಾ ಡೌಲಿ ಸುಧಾ ಅವ್ರದ್ದು, ಅದಾದ ತಕ್ಷಣ ವಿಜಯ್ ಕುಮಾರ್ ಭಸ್ಮೆ ಅವ್ರದ್ದು, ಅದಾದ ತಕ್ಷಣ ಐಶ್ವರ್ಯ ಅವ್ರದ್ದು. ಹಾಡನ್ನು ಕೇಳಿ ಮಜಾ ಮಾಡಿ.

ರಾಯರೆಲ್ಲರಿಗೆ ಒಳ್ಳೇದು ಮಾಡಲಿ. ಕಾರ್ಯಕ್ರಮದ ಮುಂದಿನ ಹಾಡು ಕಾಪಾಡು ಶ್ರೀ ಸತ್ಯ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ನಾರಾಯಣ ಅಂತ ಹೇಳಿದ್ರೆ ತಾನಾಗಿ ಕಾಪಾಡುತ್ತಾರೆ ಸುವಿಜಯ ಕುಮಾರ ಭಸ್ಮಿಯವರು. ಕಾರ್ಯಕ್ರಮದ ಹಿರಿಯರಿವರು ಹಾಡನ್ನು ಕೇಳಿ

ಸ್ನೇಹಿತರೆ, ಐಶ್ವರ್ಯ ಅವರ ಜನ್ಮದಿನ ಇದೆ. ಸೊ ಆ ಒಂದು ಕಾರಣಕ್ಕೆ ಐಶ್ವರ್ಯ ಅವರಿಗೆ ನೂರಾರು ಕಾಲು ಸುಖವಾಗಿ ಮಾಡು, ಹ್ಯಾಪಿ ಹ್ಯಾಪಿ ಬರ್ಡೇ ಅಂತ ಹೇಳ್ತಾ ಈ ಒಂದು ಸುಮಧುರವಾದ ಗೀತೆ ಎಸ್ ಜಾನಕಿ, ಪಿ ಸುಶೀಲ, ವಾಣಿ ಜಯರಾಮ, ಆದ ತಕ್ಷಣ ಐಶ್ವರ್ಯ ನೀವಾಗಿ ಅಂತ ಹೇಳ್ತಾ ನೀವು ರಿಕ್ವೆಸ್ಟ್ ಮಾಡಿರುವ ಹಾಡು ಕೇಳಿಯೇ ನಮ್ಮ ಅಂದರೆ ಈ ಕೇಳಾವಿದ್ದೇನೆ. ಇಟ್ಸ್ ಅ ವೆರಿ ಓಲ್ಡ್ ಸಾಂಗ್, ಬಹಳ ಉತ್ತಮವಾದ ಗೀತೆ. ಬನ್ನಿ ಐಶ್ವರ್ಯ, ಮತ್ತೊಮ್ಮೆ ನಿಮಗೆ ಜೀವನದಲ್ಲಿ ಏನು ಬೇಕಾದ ಸಿಗಲಿ ಸಿಗುತ್ತೆ, ಆದರೆ ಅಪ್ಪ ಅಮ್ಮ ಕೊಡಿ ಮೊದಲು ಮರ್ಯಾದೆ, ಆಮೇಲೆ ಏನು ಬೇಕಾದ್ದು ಸಿಗುತ್ತೆ 100% ಜೀವನದಲ್ಲಿ ಸಿಗುತ್ತೆ ನಿಮಗೆ ಏನು ಬೇಕಾದ್ದು, ತಂದೆ ತಾಯಿಗೆ ಮೊದಲು ಕೊಡಿ ಮರ್ಯಾದೆ. ಈ ಗೀತೆ ಈ ಶಿವಶಂಕರಿ ಗೀತೆ ನಿಮಗೋಸ್ಕರ.

ಏನು ಉತ್ತಮ ಹಾಡಲ್ವಾ. ಐಶ್ವರ್ಯ ಅವರ ಜನ್ಮದಿನ, ಅವರೊಂದಿಗೆ ನಾನು ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಸಂದರ್ಶನ ಮಾಡಿದೆ. ಸೊ ಸ್ನೇಹಿತರೆ, ಏನು ಹಾಡ್ರಿಪ್ಪ, ಎಷ್ಟು ಜನ ರಿಕ್ವೆಸ್ಟ್ ಮಾಡಿದ್ರು ನೋಡಿ, ಮೆಸೇಜ್ ಮಾಡಿದ್ದಾರೆ ಇಲ್ಲಿ, ಸರ್ ಎಷ್ಟು ಚೆನ್ನಾಗಿದೆ ಹಾಡು. ಎಸ್, ಥ್ಯಾಂಕ್ ಯು ಸೋ ಮಚ್ ಭಾಸ್ಕರ್ ಅವರೇ, ನೀವು ಹೇಳಿದ್ರಿ, ಅವರಿಗೂ ತಿಳಿಸ್ತೇನೆ. ಸೊ ಸ್ನೇಹಿತರೆ, ಈ ಒಂದು ಒಳ್ಳೆಯ ಹಾಡನ್ನು ರಿಕ್ವೆಸ್ಟ್ ಮಾಡಿರುವ ಐಶ್ವರ್ಯ ಕಾಂಬ್ಳೆ ಅವರಿಗೆ ನೋಡಿ ಸ್ನೇಹಿತರೆ, ಯುವ ಧ್ವನಿ ಕಾರ್ಯಕ್ರಮದಲ್ಲಿ ಬಂದು ಅವರು ಸಂದರ್ಶನ ಕೊಟ್ಟಿದ್ದರು. ಸೊ ಅಂಥ ಸಂದರ್ಭದಲ್ಲಿ ಅವರು ಅಲ್ಲಿ ಹಾಡಿರುವಾಗ ನಾನು ಅವರಿಗೆ ಅಲ್ಲೇ ಹೇಳಿದೆ, ಪಿ ಸುಶೀಲ, ಎಸ್ ಜಾನಕಿ, ವಾಣಿ ಜಯರಾಮ್ ಆದ ತಕ್ಷಣ ನೀವಾಗುತ್ತೀರಾ ಅಂತ. ಸೊ ಏನು ಹಾಡ್ರಿ ಐಶ್ವರ್ಯ ಅವರೇ, ಸೂಪರ್ ಹಿಟ್ ಆದ ಹಾಡು. ಇಲ್ಲಿ ನಮ್ಮ ವೇಣು ಧ್ವನಿಯ ಕುಟುಂಬದ ಹಿರಿಯರೆಲ್ಲರಿಗೂ ಸಂತೋಷ ತಗೊಂಡು ಬಂದಿದೆ ಈ ಒಂದು ಹಾಡು. ನಿಮಗೆ ನಿಮ್ಮ ಜೀವನದಲ್ಲಿ ನಾನು ಹೇಳಿದ್ನಲ್ಲ, ಜೀವನದಲ್ಲಿ ಏನು ಬೇಕಾದ ಮಾಡಿ, ತಂದೆ ತಾಯಿಗೆ ಮೊದಲು ಮರ್ಯಾದೆ ಕೊಡಿ, ಅದು ನೀವು ಕೊಡಾಗತ್ತೀರಿ. ಆ್ಯಂಡ್ 100% ನೆಕ್ಸ್ಟ್ ಟೈಮ್ ನಿಮಗೆ ಸಂದರ್ಶನ ಮಾಡುವಾಗ ನೀವು ಆಲ್ರೆಡಿ ಗಾಯಕಿ ಇದ್ದೀರಾ, 100% ನೀವು ಏನಾದರೂ ಒಂದು ಕಾಂಪಿಟಿಷನ್ ಗೆದ್ದು ಕಪ್ ತೊಗೊಂಡು ಬಂದು ನನಗೆ ಕೊಡ್ತೀರಾ ಅಂದರೆ ನನ್ನ ಜೊತೆ ಫೋಟೋ ತೆಗೆಸ್ಕೊತೀರಾ. ಒಳ್ಳೆಯದಾಗಲಿ ಐಶ್ವರ್ಯ ಅವರೇ. ಕಾರ್ಯಕ್ರಮದಲ್ಲಿ ಮುಂದೆ ಹೋಗೋಣ. ಆತ್ಮೀಯ ಸ್ನೇಹಿತರೆ, ಕಮಲದ ಮಗದೊಳೆ ಈ ಗೀತೆಯೊಂದಿಗೆ ಚಿತ್ರ ಅವರು ಭಾಗವಹಿಸಿದ್ದಾರೆ. ಇದಾದ ತಕ್ಷಣ ಬರ್ತಾ ಇದೆ ಬಡವರ ಮನೆಗೆ ಬಾರಮ್ಮ, ಕಂಚನ್ ಕೋಪರ್ಡೆಯವರ ಗೀತೆ. ತದನಂತರ ಇವ್ರದ್ದು ಯಾರು, ರತನ್ ಕುಮಾರ್ ಅವರ ಗೀತೆ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ನೋಡ್ರಿ ಈ ತರಾಗ ಐತೆ, ನೋಡ್ರಿ ನಾನು ಏನು ಹೇಳ್ತೀನಿ, ಮನೆಯೇ ಮಂತ್ರಾಲಯ ಮನಸ್ಸೇ ದೇವಾಲಯ. ಈ ಮನಸ್ಸು ಈ ದೇಹ ದೇವಾಲಯ ಮಾಡು ನೋಡ್ರಿ. ಹಾಡ್ನಾಗ ನಾನು ಏನ್ರಿಪ್ಪ ಹಾಡ್ನಾಗ ಹೇಳಾಗದ, ಇನ್ನೇನ್ರಿ ಕೇಳಿ ಮಜಾ ಮಾಡಿ.

ರತನ್ ಕುಮಾರ್ ಅವರ ಗೀತೆ ಬರ್ತಾ ಇದೆ ಕೇಳಿ ಮಜಾ ಮಾಡಿ. ಕಂಚನ್ ಕೋಪರ್ಡಿ ಅವರೇ, ಗೀತೆಗಳು ಸೂಪರ್ ಆಗಿದೆಯಲ್ಲ, ಹಾಕಬೇಕಾದ್ರೆ ಒಂದು ಆ್ಯಪ್ನಲ್ಲಿ ಕಳಿಸಿಕೊಡಿ. ಹಂಗೆ ಹೆಂಗೆ ಮಾಡೋಕ್ಕಾಗುತ್ತೆ? ನಾಳೆ ನೀವೆಲ್ಲರೂ ಬ್ಯುಸಿ ಆಗಿರ್ತೀರಾ, ಆ್ಯಂಡ್ ನಾನು ಬ್ಯುಸಿ ಆಗಿರ್ತೇನೆ ಆತ್ಮೀಯ ಸ್ನೇಹಿತರೆ. ಅದಕ್ಕೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪೂಜೆಯ ನಿಮಿತ್ತ ನಾಳೆ ಇವತ್ತೇ ತೊಗೊಂಡು ಬಂದೆ ಕಾರ್ಯಕ್ರಮ. ಎಲ್ಲ ಗೀತೆ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಕಂಚನ್ ಕೋಪರ್ಡಿ ಅವರು. ರತನ್ ಕುಮಾರ್ ಅವರ ಗೀತೆ ಬರ್ತಾ ಇದೆ. ಇದಾದ ತಕ್ಷಣ ಎಲ್ಲ ನೀನೇ ತಾಯಿ ವಾಟ್ಸಪ್ ಟೆಕ್ಸ್ಟ್ ಮೆಸೇಜ್ ಮುಖಾಂತರ ಲಕ್ಷ್ಮಿ ಅವರ ಗೀತೆ. ಅದಾದ ತಕ್ಷಣ ಪ್ರೀತಿಯವರು, ಅವರ ಪ್ರೀತಿಯ ಮಗಳು ಗೌರಾಂಗಿ ಅವರ ನಾಳೆ, ಎಸ್ ಗೌರಾಂಗಿ ಅವರ ನಾಳೆ ಜನ್ಮದಿನ. ಅದಕ್ಕೆ ಏಳು ಮಲೆ ಮ್ಯಾಲೇರಿ ಈ ಗೀತೆ ಪ್ರೀತಿಯವರ ಮಗಳು ಗೌರಾಂಗಿಗೋಸ್ಕರ. ಹಾಗೆ ಅಜ್ಜ ಆದ ನಮ್ಮ ಗಜಾನನ್ ಕಾಮ್ಕರ್ ಅವರ ಮೊಮ್ಮಗನ ಹೆಸರು ನಾಮಕರಣವಾಗಿದೆ ಶ್ರೀನವ್ ಅವ್ರಿಗೋಸ್ಕರ. ಲಾಲಿ ಲಾಲಿ ಸುಕುಮಾರ ಈ ಸುಮಧುರವಾದ ಗೀತೆ. ಪೂಜಾ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ, ನೀವು ನಮಗೆ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ಕೇಳ್ಕೋತೀರಾ, ನಾವು ನಿಮಗೋಸ್ಕರ ಒಳ್ಳೆಯದಾಗಲಿ ಅಂತ ಕೃಷ್ಣ ಗೀತೆಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ, ಪ್ರಸಾರ ಮಾಡಿ ಅಂತ ಕೇಳಿದ್ದಾರೆ ಪೂಜಾ ಅವರೇ. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರು ಹೇಳ್ತಾರೆ ಗೋಲ್ಡನ್ ಸ್ಟಾರ್ ಗಣೇಶ್ ಅವರು ಥರ ನೀವು ಹಂಗೆ ನಮಗೆ ಅಂತಾರೆ. ಅವ್ವ ದೇವ್ರ, ಥ್ಯಾಂಕ್ ಯು ಸೋ ಮಚ್ ಪೂಜಾ ಅವರೇ. ಗೋಳರ ಗೋಳ ಈ ಗೀತೆಯನ್ನು ನಾನು ಪ್ರಸಾರ ಮಾಡುವೆ. ಪೂಜಾ ಅವರು ರಿಕ್ವೆಸ್ಟ್ ಮಾಡಿದರೆ ಈ ಗೀತೆ ನನಗೋಸ್ಕರ ಅಂತ್ರಿಪ್ಪ. ಸೊ ಆತ್ಮೀಯರೇ, ಚಿತ್ರಮಂದಿರ ವಾರದಲ್ಲಿ ಒಮ್ಮೆ ಬರುತ್ತೆ, ಆದರೆ ದಿನ ದಿನ ಪ್ರತಿದಿನ ಬರುತ್ತಲ್ವಾ? ಇವತ್ತಿನ ದಿನ ಈ ಶುಭ ಗುರುವಾರ, ವರ್ಷದ 8ನೇ ತಿಂಗಳು, ತಿಂಗಳಿನ 20ನೇ ದಿನ, ಆಗಸ್ಟ್ 20, 2026 ನಿಮ್ಮೊಂದಿಗೆ ನಾವು. ಸ್ಪೆಷಲ್ ಚಿತ್ರಮಂದಿರದ ಉದ್ದೇಶ ನಿಮ್ಮೆಲ್ಲರಿಗೂ ಗೊತ್ತಿರಲಿ. ನೀವು ರಿಕ್ವೆಸ್ಟ್ ಮಾಡೋ ದೇವರ ಗೀತೆ, ಆ ದೇವರು ಎಲ್ಲರಲ್ಲಿಯೂ ನೋಡಿ ಅಥವಾ ಆ ದೇವರ ನಾಮ ಜಪಿಸಿ. ಇದರಿಂದ ತಮ್ಮ ಮನಸ್ಸಲ್ಲಿ ಭಕ್ತಿಯ ಜ್ಯೋತಿ ಒಂದು ಅಂತ ಸ್ಟಾರ್ಟ್ ಆಗುತ್ತೆ. ಆ ಭಕ್ತಿಯ ಜ್ಯೋತಿ ಸ್ಟಾರ್ಟ್ ಆದರೆ ನಿಮಗೆ ಗೊತ್ತಾಗುತ್ತೆ, ನಿಮ್ಮ ಜೀವನದ ಎಲ್ಲ ಸಮಸ್ಯೆಗೆ ಒಂದೇ ರಾಮಬಾಣ. ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ, ಈ ದೇಹ ದೇವಾಲಯ ಮಾಡಿಕೊಳ್ಳಿ. ಅಂತ ರತನ್ ಕುಮಾರ್ ಅವರೇ ಬಂದಿದೆ ನಿಮ್ಮ ಹಾಡು ಕೇಳಿ ಮಜಾ ಮಾಡಿ.

0: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.
1: ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ. ಸ್ಟೇಟ್ ಆಫ್ ದಿ ಆರ್ಟ್ ಐವಿಎಫ್ ಫೆಸಿಲಿಟಿಯೊಂದಿಗೆ ರಿಪ್ರೊಡಕ್ಟಿವ್ ಮೆಡಿಸಿನ್, ಕ್ಲಿನಿಕಲ್ ಎಂಬ್ರಿಯಾಲಜಿ, ಆಂಡ್ರಾಲಜಿ, ಎಂಡೋಸ್ಕೋಪಿಗಳಿಗೆ ಎಕ್ಸ್ಕ್ಲೂಸಿವ್ ಒಪಿಡಿ, 3D ಲ್ಯಾಪ್ರೋಸ್ಕೋಪಿ ಹಾಗೂ ಹಿಸ್ಟ್ರೋಸ್ಕೋಪಿ. ಈ ಎಲ್ಲಾ ಸೇವೆಗಳ ಜೊತೆಗೆ ನುರಿತ ತಜ್ಞ ವೈದ್ಯರ ತಂಡ ಕೆಎಲ್ಇ ಐವಿಎಫ್ ಸೆಂಟರ್ ಬೆಳಗಾವಿಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕೆಎಲ್ಇ ಫರ್ಟಿಲಿಟಿ ಸೆಂಟರ್ ಬೆಳಗಾವಿ, ಒಪಿಡಿ ನಂಬರ್ 97, ಶರಾವತಿ, ಸೆಕೆಂಡ್ ಫ್ಲೋರ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಹಾಗೂ ವೈದ್ಯಕೀಯ ಸಂಶೋಧನಾ ಕೇಂದ್ರ, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831255530 ಮತ್ತು 0831247377, ಎಕ್ಸ್ಟೆನ್ಷನ್ 1530.

ಈ ಗೀತೆ ಪ್ರೀತಿಯವರ ಮಗಳು ಗೌರಾಂಗಿಯವರ ಜನ್ಮದಿನ ನಾಳೆ ಇದೆ. ಸೊ ವರಮಹಾಲಕ್ಷ್ಮಿಯ ಆ ಹಬ್ಬ ಪ್ಲಸ್ ಗೌರಾಂಗಿಯವರ ಜನ್ಮದಿನ ಒಳ್ಳೇದಾಗಲಿ ಗೌರಾಂಗಿ ನಿಮಗೆ. ಲಕ್ಷ್ಮೀದೇವಿ ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮ ಜೀವನದಲ್ಲಿ ಮನಸ್ಸಿನಲ್ಲಿ ಲಕ್ಷ್ಮಿ ಸದಾ ಇರಲಿ ಅಂತ ಹೇಳ್ತಾ ನೂರಾರು ಕಾಲು ಸುಖವಾಗಿ ಬಾಳು. ಹ್ಯಾಪಿ ಹ್ಯಾಪಿ ಬರ್ತ್ಡೇ ಗೌರಾಂಗಿ. ಕಾರ್ಯಕ್ರಮದ ಮುಂದಿನ ಹಾಡು ಅಜ್ಜ ಆದ ನಮ್ಮ ಮಗ ಜಾನನ್ ಕಾಮ್ಕರ್ ಅವರು, ಎಸ್, ಅವರ ಮೊಮ್ಮಗನ ಹೆಸರು ನಾಮಕರಣ ಮಾಡಿದ್ದಾರೆ ಶ್ರೀನವ್. ಸೊ ಲಾಲಿ ಲಾಲಿ ಸುಕುಮಾರ ಶ್ರೀನವ್ಗೋಸ್ಕರ ಇದಾದ ತಕ್ಷಣ ಬರ್ತಾ ಇದೆ ಗೀತೆ. ಪೂಜಾ ಅವರು ನನಗೋಸ್ಕರ ಡೆಡಿಕೇಟ್ ಮಾಡುವ ಗೋಳರ ಗೋಳ ಕೇಳಿ ಮಜಾ ಮಾಡಿ.

ರಾಕ್ಷಸ ಕಿನ್ನರರೆಲ್ಲ ಗಡಗಡ ನಡುಗಿರೆ. ಇಂದ್ರ ಅಗ್ನಿ ವಾಯು ವರುಣ ನಿನ್ನ ಸೇವೆಯ ಮಾಡಿರೆ. ದರ್ಪದಿಂದ ದಾನವ ರಾಜ

ಆಲ್ರೈಟ್ ಆತ್ಮೀಯ ಸ್ನೇಹಿತರೆ, ಕಾರ್ಯಕ್ರಮ ನಿಮ್ಮೊಂದಿಗೆ ನಾವು ಚಿತ್ರ ಮಂದಿರ. ನೀವು ಕೇಳ್ತಾ ಇದ್ರ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ಪೂಜಾ ಅವರು ನನಗೋಸ್ಕರ ರಿಕ್ವೆಸ್ಟ್ ಮಾಡಿರುವ ಈ ಹಾಡು ಅವರ ಪ್ರೀತಿ ಹೀಗೆ ಇರಲಿ. ಅವರ ತಂದೆ ಹೇಳ್ತಾ ಇದ್ದಾರಂತೆ, ಗಣೇಶನ ಈ ಚಿತ್ರ, ನಮ್ಮ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಈ ಚಿತ್ರ ಕೃಷ್ಣ ನೋಡಿದ್ರು. ಇದರಾಗೂ ಅವರು ಇರ್ತಾರಲ್ರಿ, ಕೆಲಸ ಮಾಡ್ತಿರ್ತಾರೆ ಆ್ಯಸ್ ಅ ವಿಡಿಯೋ ಜಾಕಿ, ವಿ ಜೆ, ನಾನು ರೇಡಿಯೋ ಜಾಕಿ. ಸೊ ಈ ಗೀತೆಯನ್ನು ಅವರ ತಂದೆ ನಿನ್ನೆ ಅವರು ನೋಡುವಾಗ ನೆನಪು ಮಾಡಿದರಂತೆ. ಸೊ ಮಂಜುನಾಥ್ ಅವರಿಗೆ ಈ ಒಂದು ಹಾಡು. ಥ್ಯಾಂಕ್ ಯು ಸೋ ಮಚ್ ಈ ನಿಮ್ಮ ಪ್ರೀತಿಗೆ. ಬನ್ನಿ, ಕಾರ್ಯಕ್ರಮದ ಕೊನೆ ಎರಡು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ ಇವತ್ತಿನ ನಮ್ಮೊಂದಿಗೆ ನಾವು ಸ್ಪೆಷಲ್ ಕಾರ್ಯಕ್ರಮ. ಚಿತ್ರ ಮಂದಿರ ಈ ವಾರ ಡಬಲ್ ಧಮಾಕ ಮಾಡಿದೆ. ಆತ್ಮೀಯರೇ, ಈ ವಾರ ಡಬಲ್ ಧಮಾಕ ಮಾಡೋ ಕಾರಣ, ನಿಮ್ಮೆಲ್ಲರಿಗೂ ನಾಳೆ ವರಮಹಾಲಕ್ಷ್ಮಿ ಹಬ್ಬದ ಪೂಜೆ ಇದೆ. ಎಲ್ಲರೂ ನೀವು ಬ್ಯುಸಿ ಆಗಿರ್ತೀರಾ, ನಾನು ಬರುವುದಿಲ್ಲ. ಸೊ ಆ ಒಂದು ಕಾರಣಕ್ಕೆ ಇವತ್ತೇ ಮಾಡೋಣ. ನನ್ನ ಎಲ್ಲ ವೇಣುದುನಿಯ ಕುಟುಂಬದ ಅಕ್ಕಂದಿರು, ತಾಯಂದಿರು, ತಂಗಿಯರು ಎಲ್ಲರಿಗೂ ಒಳ್ಳೇದಾಗಲಿ ಅಂತ. ಸೊ ಸ್ನೇಹಿತರೆ, ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಕೊನೆ ಮೂರು ಗೀತೆಗಳು. ಪೂಜಾ ಅವರ ಈಗ ಗೀತೆಗೋಳರ ಗೋಳ. ಇದಾದ ತಕ್ಷಣ ದೇವರೇ, ಈ ಗೀತೆಯನ್ನು ಅಜ್ಮೇರ್ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ತದನಂತರ ಕೊನೆ ಗೀತೆ ಚಂದನ್ ಅವರು ರಿಕ್ವೆಸ್ಟ್ ಮಾಡಿರುವ ಗರುಡ ಗಮನ ವೃಷಭ ವಾಹನ ಚಿತ್ರದ ಗೀತೆ. ಚಂದ್ರಚೂಡ ಶಿವ ಶಂಕರ ಪಾರ್ವತಿ. ಸೊ ಸ್ನೇಹಿತರೆ, ಈ ಮೂರು ಗೀತೆಗಳೊಂದಿಗೆ ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರ ಬಹುಮೂಲ್ಯ ಸಮಯವನ್ನು ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ಮತ್ತೆ ಹೇಳ್ತಾ ಇದ್ದೇನೆ, ನಾಳೆ ನನ್ನ ರಜೆ ಇರುತ್ತೆ. ಸೊ ತಮ್ಮೆಲ್ಲರ ಬಹುಮೂಲ್ಯ ಸಮಯ ಇದುವರೆಗೂ ಕೊಟ್ಟು ಕೇಳಿದ್ದಕ್ಕೆ ಧನ್ಯವಾದ. ನಾನು ಯಾರಂತ ಗೊತ್ತಲ್ಲ, ನಿಮ್ಮ ಮನೆ ಪಕ್ಕದ ಗಲ್ಲಿಯ ಪಕ್ಕ ಪ್ರೀತಿಯ ಹುಡುಗ ಮಂಜುನಾಥ್ ಪೈ. ಹೋಗ್ತಾ ಹೋಗ್ತಾ ಹೇಳುವುದು ಇಷ್ಟೇ, ಅಪ್ಪ ಅಮ್ಮ ಕೊಡಿ ಮರ್ಯಾದೆ, ಇಲ್ಲದಿದ್ದರೆ ಜೀವನದಲ್ಲಿ ಸಿಗುವುದು ಲಭು ಲಭವದೆ. ಪೈಲಾಯಿನಾರ್ ಆಯಿ ಬಾಬಾ, ನಂತರ ಕಾಯಪಾ ಜಿತಿನ ಅಕ್ಕಿ ಗಾವ್ತಾರೆ ಬಾಬಾ. ಜೋ ಬಿ ದೇಗಾ ಮಾ ಬಾಪ್ ಕುತ್ರ ಜಿಂದಗಿ ಮೇ ವಕ್ಕಲ್ಲಾಸ್. ಗುರು ಹಿರಿಯರು ಹೇಳಿರುವ ಮಾತು ಇದು. ನಾಲ್ಕೇ ದಿನದ ಜೀವನ. ಮಂಜುನಾಥ್ ಪೈ ಏನು ಹೇಳ್ತಾನಪ್ಪ, ಈ ನಾಲ್ಕು ದಿನದ ಜೀವನದಲ್ಲಿ ನಾಲ್ಕು ಕಾಸು ಸಂಪಾದಿಸಿ, ನಾಲ್ಕು ಜನರನ್ನು ಸಹಾಯ ಮಾಡಿ, ನಾಲ್ಕು ಜನರನ್ನು ಪ್ರೀತಿಸಿ, ನಾಲ್ಕು ಜನರನ್ನು ನಗಿಸಿ, ನಾಲ್ಕು ಜನರನ್ನು ಮನರಂಜಿಸಿ, ಕೊನೆಯಲ್ಲಿ ನಾಲ್ಕು ಭುಜದ ಮೇಲೆ ಮಕ್ಕೊಂಡು ಈ ದುನಿಯಾ ಬಿಟ್ಟು ಹೋಯ್ತಾ ಇರುದೆ. ಇಷ್ಟ ಇರುವುದು ಜೀವನ, ಇಷ್ಟ ಇರುವುದು ಜೀವನ. ಮತ್ತಿನ್ಯಾಕೆ ಮಾಡುವಿರಿ ಕೋಪ ತಾಪ ದ್ವೇಷ? ಖುಷಿಯಿಂದ ಇರ್ರಿ, ಖುಷಿಯಿಂದ ಇರಲಿಕ್ಕೆ ವೇಣು ದುನಿಯನ್ನು ಸದಾ ಕೇಳಿ. ಸ್ನೇಹಿತರೆ, ಈ ಜೀವನದಲ್ಲಿ ಸಿಗೋ ಎರಡು ಅದ್ಭುತ ಬಹುಮಾನ, ಮೊದಲನೇ ಬಹುಮಾನ ಅರ್ಥ ಮಾಡಿಕೊಳ್ಳೋ ಜನ, ಕೊನೆಯಲ್ಲಿ ಸಿಗೋ ಒಳ್ಳೆ ಮರಣ, ಇದುವರೆ ಅದೃಷ್ಟವಂತರಿಗೆ ಮಾತ್ರ ಸಿಗೋ ಬಹುಮಾನ. ನೆನಪಿರಲಿ ಈಗಿನ ಕ್ಷಣ, ತಮ್ಮ ಕಡೆ ಏನೇನಿದೆ? ತುತ್ತು ಅನ್ನ ತಿನ್ನೋಕೆ, ಬುಗಸ್ ನೀರು ಕುಡಿಯೋಕೆ, ತುಂಡು ಬಟ್ಟೆ ಸಾಕು, ಮಾನ ಮುಚ್ಚೋಕೆ, ಅಂಗೈಯಗಳ ಜಾಗ ಸಾಕು, ಹಾಯಾಗಿರೋಕೆ, ಇವೆಲ್ಲ ಇದಾವಲ್ರಿ ಈಗಿನ ಕ್ಷಣ ನಿಮ್ಮ ಕಡೆ? ಇವು ಕೆಲವರಿಗೆ ಕನಸು, ನೀವು ಬದುಕೋ ಬದುಕು ಎಷ್ಟೋ ಜನರಿಗೆ ಕನಸು. ಅದಕ್ಕೆ ಹೇಳೋದು, ಈಗಿನ ಕ್ಷಣ ತಮ್ಮ ಕಡೆ ಏನೇನಿದೆ ಅದಕ್ಕೆ ಪರಮಾತ್ಮನಿಗೆ ಧನ್ಯವಾದ ತಿಳಿಸಿ. ಮಾಡಿ ಮಾಡಿ ಮಾಡಿ ಕೆಲಸ ಮಾಡಿ, ಕೆಲಸ ಮಾಡಿರೋ ಕೆಲಸ ಹೆಸರು ಮಾಡಬೇಕು, ಅಥವಾ ನಿಮ್ಮ ಹೆಸರು ತಗೊಂಡ್ರೆ ಕೆಲಸ ಆಗಬೇಕು. ಅಂಥ ಕೆಲಸ ಮಾಡಿ, ಒಳ್ಳೆ ಕೆಲಸ ರೈಟ್ ನಾವ್ ಮಾಡಿ, ಇವತ್ತೇ ಮಾಡಿ. ಕೆಟ್ಟ ಕೆಲಸ ಮಾತ್ರ ತಳ್ಕೋತ ಹೋಗ್ರಿ, ನಾಳೆ ನಾಳೆ ನಾಳೆ ಮಾಡಕ ಹೋಗ್ಬಿಟ್ರ. ಒಳ್ಳೆಯ ವ್ಯಕ್ತಿಗಳಾಗಿ ಎಲ್ಲರ ಕಡೆ ಪ್ರೀತಿಯಿಂದ ಮಾತಾಡಿ ಮನೆ ಒಂದ ತಂದೆ ತಾಯಿ ಮೇಲೆ ಒದರಾಡೋ ವ್ಯಕ್ತಿ ಆಗಕ್ಕೆ ಹೋಗ್ಬಿಟ್ರ. ಅಷ್ಟೆ ನೆನಪಿರಲಿ, ನಿಮ್ಮ ಜೀವನ ಆಗಿರಲಿ ನನ್ನ ಜೀವನ ಆಗಿರಲಿ, ಮಾತಾಡೋರು ಮಾತಾಡಿ ಬರ್ತಿರ್ತಾರು, ಕೇಳೋ ನೆನಪಿಟ್ಕೊಂಡು ಕೊರಕ್ತಿರ್ತಾರು. ನಾನು ಮಂಜುನಾಥ್ ಪೈ, ನಮಸ್ಕಾರ ನಮಸ್ಕಾರ ನಮಸ್ಕಾರ.

0: ನಮಸ್ಕಾರ. 90.4 ಎಫ್ಎಂ ನಲ್ಲಿ ನೀವು ಕೇಳ್ತಾ ಇದ್ದೀರಾ ಕೆಎಲ್ಇ ವೇಣುಧ್ವನಿ. ಕಾರ್ಯಕ್ರಮವಿದು ಸಂಸ್ಕೃತಿ ಸಂಭ್ರಮ. ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಶಿಕ್ಷಣ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಗೌರವ ನೀಡಲೆಂದು ಇರುವಂತಹ ವೇದಿಕೆಯೇ ಸಂಸ್ಕೃತಿ ಸಂಭ್ರಮ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಅತಿಥಿ ಇವರೊಬ್ಬ ಆದರ್ಶ ಶಿಕ್ಷಕರು. ತನ್ನ ಇಡೀ ಜೀವನವನ್ನ ತನ್ನ ಶಾಲೆಗೆ ತನ್ನ ಮಕ್ಕಳಿಗೆ ಶಿಕ್ಷಣ ಸೇವೆಗೆ ಮತ್ತು ಸಾಹಿತ್ಯ ಸೇವೆಗಾಗಿ ಮುಡುಪಾಗಿ ಇಟ್ಟಂತವರು. ಅಷ್ಟೇ ಅಲ್ಲ, ತನ್ನ ಸಾಮಾಜಿಕ ಚಿಂತನೆಯಿಂದ ತನ್ನ ಆದರ್ಶ ಬೋಧನೆಯಿಂದಾಗಿ ಆದರ್ಶ ಶಿಕ್ಷಕಿ ಎಂದು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶ್ರೀಮತಿ ಸುಶೀಲಾ ಲಕ್ಷ್ಮೀಕಾಂತ್ ಗುರವ್, ಶಿಕ್ಷಕರು ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ No. 15 ವಡಗಾವಿ ಬೆಳಗಾವಿ, ಜೊತೆಗೆ ಇವರೊಬ್ಬ ಸಾಹಿತಿಗಳು ಮತ್ತು ಸಾಮಾಜಿಕ ಚಿಂತಕರು ಕೂಡ. ನಿಮ್ಮೆಲ್ಲರ ಪರವಾಗಿ ಇವತ್ತಿನ ಈ ವೇದಿಕೆಯಲ್ಲಿ ಬಹಳಷ್ಟು ಗೌರವದೊಂದಿಗೆ ಹಾಗೆಯೇ ಹೆಮ್ಮೆಯಿಂದ ನಾನು ಸುಶೀಲಾ ಲಕ್ಷ್ಮೀಕಾಂತ್ ಗುರವ ಇವರನ್ನ ಬರಮಾಡಿಕೊಳ್ತಾ ಇದ್ದೀನಿ. ನಮಸ್ಕಾರ ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ಕಾರ ಮೇಡಮ್.
0: ಈಗ ಸಾಮಾನ್ಯವಾಗಿ ನಮ್ಮ ಹತ್ರ ಹಣ ಒಡವೆ ಇದ್ರೆ ಯಾರಾದ್ರೂ ಕಿತ್ಕೋತಾರೆ, ಕಳ್ತನ ಮಾಡ್ತಾರೆ ಅನ್ನುವಂತಹ ಭಯ ಇರುತ್ತೆ. ಆದ್ರೆ ನಮ್ಮಿಂದ ಯಾರೂ ಕಿತ್ಕೊಳ್ಳಲಾಗದಂತಹ ಒಂದೇ ಒಂದು ಆಸ್ತಿ ಅಂದ್ರೆ ಅದು ವಿದ್ಯೆ. ಬದುಕಿನಲ್ಲಿ ನಾವೇನಾದ್ರೂ ಸಾಧನೆ ಮಾಡಬೇಕು ಅಂದ್ರೆ ನಿಜವಾಗ್ಲೂ ನಮ್ಮ ಮುಂದೆ, ನಿಜವಾಗ್ಲೂ ನಮ್ಮ ಹಿಂದೆ ಗುರಿ ಇರಬೇಕು, ಹಾಗೆ ಮುಂದೆ ಗುರು ಇರಬೇಕು ಅಂತ ಒಂದು ಮಾತಿದೆ. ಈ ಮಾತು ಇವತ್ತು ಸತ್ಯ, ಯಾಕಂದ್ರೆ ನಮ್ಮ ಮುಂದೆ ಗುರುಗಳೇ ಇದ್ದಾರೆ. ಮೇಡಮ್, ನಾ ಕಾರ್ಯಕ್ರಮದ ಆರಂಭದಲ್ಲೇ ಹೇಳಿದೆ, ನೀವೊಬ್ಬ ಶಿಕ್ಷಕರು ಹಾಗೆಯೇ ಸಮಾಜ ಸೇವಕರು ಮತ್ತೆ ಲೇಖಕರು ಅಂತ, ನಿಮ್ಮ ಒಂದು ಕಿರು ಪರಿಚಯ ಮಾಡಿಕೊಡಿ ಮೇಡಮ್.
1: ಆಯ್ತು ಮೇಡಮ್. ನಾನು ಸುಶೀಲಾ ಲಕ್ಷ್ಮೀಕಾಂತ್ ಗುರು ಅಂತ, ನನ್ನ ಪತಿ ಲಕ್ಷ್ಮೀಕಾಂತ್ ಗುರು ಹಿರಿಯ ನ್ಯಾಯವಾದಿಗಳು, ಹಾಗೂ ನನಗೆ 3 ಜನ ಮಕ್ಕಳು. ಮೊದಲನೇ ಮಗಳು ದೀಪಿಕಾ ಅಂತ, ಆಕೆದು ಮದುವೆ ಆಗಿದೆ, ಅಮೇರಿಕಾದಲ್ಲಿ ಇದ್ದಾಳೆ. ಎರಡನೇ ಮಗ ಸಚಿನ್ ಅಂತ, ಬ್ಯಾಂಕಿನಲ್ಲಿ ಮ್ಯಾನೇಜರ್ ಇದ್ದಾನೆ. ಮೂರನೇ ಮಗ ಶ್ರೀಧರ್, ಅವನು ಕೂಡ ವಕೀಲ ವೃತ್ತಿಯಲ್ಲಿ ತೊಡಗಿಸಿಕೊಂಡಿದ್ದಾನೆ.
0: ಮೇಡಮ್, ಈಗ ನಿಮ್ಮ ಬಾಲ್ಯ ಹೇಗಿತ್ತು? ನೀವು ಬಾಲ್ಯದಲ್ಲಿ ಏನಾದ್ರೂ ಕನಸು ಕಂಡಿದ್ರ, ಮುಂದೊಂದ್ ದಿನ ನಾ ಶಿಕ್ಷಕಿ ಆಗ್ತೀನಿ, ಅದು ಕೂಡ ಆದರ್ಶ ಶಿಕ್ಷಕಿ ಆಗ್ತೀನಿ ಅಂತ ಏನಾದ್ರೂ ಕನಸು ಕಂಡಿದ್ರ?
1: ಆ ರೀತಿಯನ್ನು ಕನಸು ಇರಲಿಲ್ಲ. ಆದ್ರೆ ನಮ್ಮ ತಂದೆ ಪ್ರಾಥಮಿಕ ಶಾಲಾ ಶಿಕ್ಷಕರು ಇರೋದ್ರಿಂದ ಅವ್ರಿಗೆ ಮಕ್ಕಳಿಗೊಂದು ಎಲ್ಲರಿಗೂ ಶಿಕ್ಷಣವನ್ನ, ಒಳ್ಳೆ ಶಿಕ್ಷಣವನ್ನ ಕೊಡಿಸ್ಬೇಕು ಅನ್ನೋದಿತ್ತು. ನಾವು ಹೆಣ್ಮಕ್ಳಾದ್ರೂ ಕೂಡ 4 ಜನ ಹೆಣ್ಮಕ್ಳಿಗೆ ಒಂದು ಒಳ್ಳೆ ಶಿಕ್ಷಣವನ್ನು ಕೊಡಿಸಿದ್ರು. ಒಂದು ತಂದೆ ಒಂದು ಆಸೆ, ಅವ್ರು ಕಲಿಸಿದಂತ ಒಂದು ಶಿಕ್ಷಣದಿಂದ ನಾ ಈ ರೀತಿಯಾಗಿ ಒಂದು ಶಿಕ್ಷಕ ವೃತ್ತಿಯಲ್ಲಿ ತೊಡಗಿದೆ. ಆದ್ರೆ ಆದರ್ಶ ಒಂದು ರಾಜ್ಯ ಮಟ್ಟದ ಶಿಕ್ಷಕಿ ಆಗ್ತೇನಂತ ನಾನೇನು ಅನ್ಕೊಂಡಿರ್ಲಿಲ್ಲ. ಅದು ನನ್ನ ಕಾರ್ಯವೇ ನನ್ನನ್ನ ಅಲ್ಲಿಗೆ ತಂದು ಕೂರಿಸಿತ್ತು. ನಾವು ಹುಟ್ಟಿ ಬೆಳೆದದ್ದು ವಿಜಾಪುರ ಜಿಲ್ಲೆ ಆದ್ರೂ, ಆದ್ರೆ ನಮ್ಮ ತಂದೆಯವ್ರ ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಗುಲ್ಬರ್ಗ ಜಿಲ್ಲೆಯಲ್ಲಿ ಬೆಳೆದಿದ್ದು ನಾವು, ಗುಲ್ಬರ್ಗ ಜಿಲ್ಲೆ ಮಳ್ಳಿ ಗ್ರಾಮ ಅಂತೇಳಿ. ಆಮೇಲೆ ನಮ್ಮ ತಂದೆ ತಾಯಿಗೆ ನಾವು 4 ಜನ ಹೆಣ್ಮಕ್ಳು, ಒಬ್ಬ ಗಂಡಸ ಮಗ, ಆಮೇಲೆ ನಾನು 3ನೇ ಅವಳು. ನಮ್ಮ ತಂದೆನೂ ಪ್ರಾಥಮಿಕ ಶಾಲಾ ಶಿಕ್ಷಕರು ಇರೋದ್ರಿಂದ ಅವರೇನು ಆಸ್ತಿ ಮಾಡಲಿಲ್ಲ. ನಮ್ಮ ತಾಯಿ ಮೇ ಮೇಲೆ ಒಂದು ಒಡವೆನೂ ಮಾಡ್ಕೊಳ್ಳಿಲ್ಲ. ಈ ನಮ್ಮ ಮಕ್ಕಳನ್ನ ಆಸ್ತಿಯನ್ನಾಗಿ ಮಾಡಿದ್ರು. ನಮ್ಗೆ ಒಳ್ಳೆ ಶಿಕ್ಷಣನು ಹೆಣ್ಮಕ್ಳಂತೇಳಿ ಶಾಲೆ ಅದು ಕಲಿಸೋದು ಬೇಡ, ಈ ರೀತಿಯೆಲ್ಲ ಹಳ್ಳಿಯೊಳಗೆ ಮೊದಲು ಮನೋಭಾವ ಆ ರೀತಿ ಜನರಲ್ಲಿ ಇತ್ತು. ಆದರೂ ಅದನ್ನೆಲ್ಲ ವಿಚಾರ ಮಾಡಿದ ನಮ್ಮ ತಂದೆ ನಮ್ಮೆಲ್ಲ ಹೆಣ್ಮಕ್ಳಿಗೆ ಒಳ್ಳೆ ಶಿಕ್ಷಣನು ಕೊಟ್ಟರು. ಕೊಡೋದ್ರಿಂದ ನಾವು 4 ಜನ ಹೆಣ್ಮಕ್ಳಲ್ಲಿ 3 ಜನ ಶಿಕ್ಷಕಿಯರಾಗಿ ಕೆಲಸ ಮಾಡ್ತಿದ್ದೀವಿ. ಒಬ್ಬಕ್ಕೆ ನಮ್ಮ ತಂಗಿ ಡೆಪ್ಯೂಟಿ ಡೈರೆಕ್ಟರ್ ಅಂತೇಳಿ ಗುಲ್ಬರ್ಗದಲ್ಲಿ ಸೇವೆಯಲ್ಲಿದ್ದಾಳೆ. ಈ ಒಂದು ತಂದೆ ತಾಯಿ ಆಶೀರ್ವಾದನು ಈ ಒಂದು ರಾಜ್ಯ ಪ್ರಶಸ್ತಿಗೆ ನಾನು ಕಾರಣ ಐತಿ ಅಂತ ಹೇಳಿ ಹೇಳಕ್ಕೆ ಇಚ್ಛೆ ಪಡ್ತೇನೆ.
0: ಮೇಡಮ್, ಈಗ ಒಂದು ಮಾತಿದೆ ಅಂದ್ರೆ, ಎಲ್ಲೋ ಓದಿದ್ ನಾನು, ಲಾಯರ್ ಇಲ್ಲ ಅಂದ್ರೆ ಕಾನೂನು ಇಲ್ಲ, ಪೊಲೀಸ್ ಇಲ್ಲ ಅಂದ್ರೆ ಬಂದೋಬಸ್ತ್ ಇಲ್ಲ, ಇಂಜಿನಿಯರ್ ಇಲ್ಲ ಅಂದ್ರೆ ತಂತ್ರಜ್ಞಾನ ಇಲ್ಲ, ಡಾಕ್ಟರ್ ಇಲ್ಲ ಅಂದ್ರೆ ಆರೋಗ್ಯ ಇಲ್ಲ ಅಂತ. ಹಾಗೆ ಶಿಕ್ಷಕರು ಇಲ್ಲ ಅಂದ್ರೆ ಇವ್ಯಾವೂ ಇಲ್ಲ. ನಿಜವಾಗ್ಲೂ ಎಂತ ಸ್ಫೂರ್ತಿದಾಯಕ ಮಾತಲ್ವಾ. ಈಗ ಮೇಡಮ್, ತಮ್ಮ ಜೀವನದಲ್ಲಿ ತಮ್ಮ ಗುರುಗಳ ಪಾತ್ರ ಹೇಗಿತ್ತು, ತಮ್ಮ ಗುರುಗಳ ಬಗ್ಗೆ?
1: ನಾವು ವಾಸಿಸಿದ್ದು ಕಲಿತದ್ದು ಒಂದು ಗ್ರಾಮೀಣದಲ್ಲಿ, ಗ್ರಾಮೀಣ ಪ್ರದೇಶದ ಶಾಲೆಯಲ್ಲಿ. ಈಗಿನ ರೀತಿಯಲ್ಲಿ ಅವಾಗಿನ ಶಿಕ್ಷಣ ಇರಲಿಲ್ಲ, ಆದರೂ ಒಳ್ಳೆಯ ಒಂದು ಬೋಧನೆಯನ್ನು ಕೊಡ್ತಾರೆ. ಆ ಗುರುಗಳ ಒಂದು ಕಲಿಸಿದ್ದ ಒಂದು ವಿದ್ಯಾಭ್ಯಾಸ ಇರ್ಬೋದು, ಅವರ ಒಂದು ಒಳ್ಳೆಯ ಮಾರಲ್ ಎಜುಕೇಶನ್, ಅಂತ ನೀತಿ ಪಾಠ, ಅವೆಲ್ಲ ಆ ಒಂದು ಶಿಕ್ಷಣವೇ ನಮ್ಮನ್ನ ಈ ಒಂದು ಹಂತಕ್ಕೆ ತಂದು ನಿಲ್ಲಿಸಿದೆ ಅಂತ ಹೇಳ್ಬೋದು. ಗುರುಗಳ ಒಂದು ಪಾತ್ರವು ಅತಿ ಮುಖ್ಯನೇ. ಯಾವುದೇ ಒಂದು ಮಗು ಒಂದು ಮುಂದಿನ ಕ್ಷೇತ್ರ ಬರಬೇಕಾದ್ರೆ ಒಂದು ಗುರುವಿನ ಆಶೀರ್ವಾದವು ಇರುತ್ತಂತ ನಂದೊಂದು ಅಭಿಪ್ರಾಯ.
0: ಈಗ ಈ ಗುರುಭಕ್ತಿ ಅನ್ನುವಂಥದ್ದು ನಮ್ಮ ಈಗಿನ ಮಕ್ಕಳಲ್ಲಿ ಅಷ್ಟಾಗಿ ಕಂಡು ಬರ್ತಾ ಇಲ್ಲ, ಅದ್ರ ಬಗ್ಗೆ ತಾವೇನು ಹೇಳ್ತೀರಾ?
1: ಇದು 100ಕ್ಕೆ 100ರಷ್ಟು ಸತ್ಯವಾದಂತ ಮಾತು. ಯಾಕಂದ್ರೆ ನಾವು ಕಲಿತಿದ್ದೆವು ಗುರುಗಳ ಬಗ್ಗೆ ಇಷ್ಟೊಂದು ಭಯನೂ ಇರ್ತಿತ್ತು, ಭಕ್ತಿನೂ ಇರ್ತಿತ್ತು. ಅಲ್ಲಿ ದೂರದಲ್ಲಿ ನಮ್ಮ ಶಿಕ್ಷಕರು ನಮ್ಮ ಗುರುಗಳು ಬರ್ತಾರಂದ್ರೆ ನಾವು ಎಲ್ಲರೂ ಅಡಿಕೊಳ್ತಿದ್ದೆವು. ಆದ್ರೆ ಈಗಿನ ವಿದ್ಯಾರ್ಥಿಗಳು ಆ ಗುರುಭಕ್ತಿ ಅನ್ನೋದನ್ನ ಇಲ್ಲ ಅವ್ರಿಗೆ ಒಂದೇದು ಅಂದ್ರೆ ಶಿಕ್ಷಕರನ್ನ ಭಯನೇ ಇಲ್ಲ ಅವ್ರ ಹತ್ಯಕ. ಅವ್ರು ನಾವು ಎದುರು ಬಂದ್ರು ಏನ ನಮಸ್ಕಾರ ಸಹಿತ ಅನ್ನುವಂಗಿಲ್ಲ, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್ ಇದು ಸಹಿತ ಹೇಳಂಗಿಲ್ಲ, ಹಂಗ ಸ್ಮೈಲ್ ಕೊಟ್ಟು ಹೋಗ್ತಾರ. ಮೊದಲಿನ ಒಂದು ಗುರು ಒಂದು ಶಿಕ್ಷಕರ ಒಂದು ಬಾಂಧವ್ಯಕ್ಕೂ ಮತ್ತೆ ಈಗಿನ ಒಂದು ಗುರು ಮತ್ತು ಶಿಕ್ಷಕರ ಬಾಂಧವ್ಯಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಐತಿ. ಯಾಕಂದ್ರೆ ಮೊದಲಿನಂತಹ ಭಕ್ತಿ ಈಗಿನ ವಿದ್ಯಾರ್ಥಿಗಳಲ್ಲಿ ಕಾಣಲ್ಲ, ಸಿಗೋದೇನೆ ಇಲ್ಲ. ಇದೇ ನನ್ನ ಅಭಿಪ್ರಾಯ.
0: ಮೇಡಮ್, ಈಗ ತಮಗೆ ಆದರ್ಶ ಶಿಕ್ಷಕಿ ಅಂತ ರಾಜ್ಯ ಪ್ರಶಸ್ತಿ ಬಂದಿದೆ. ಈಗ ಕರ್ನಾಟಕ ಸರ್ಕಾರ ಈ ಒಂದು ಪ್ರಶಸ್ತಿಯನ್ನ ನಿಮಗೆ ನೀಡಬೇಕಾದ್ರೆ ಅದು ಯಾವೆಲ್ಲ ಮಾನದಂಡಗಳನ್ನ ಗಣನೆಗೆ ತೆಗೆದುಕೊಂಡು ಈ ಒಂದು ರಾಜ್ಯ ಪ್ರಶಸ್ತಿಯನ್ನ ನೀಡುತ್ತೆ ಮೇಡಮ್?
1: ಅಂದ್ರೆ ಶೈಕ್ಷಣಿಕವಾಗಿ ಮಾಡಿದಂತ ಒಂದು ಒಳ್ಳೆಯ ಕಾರ್ಯ, ವಿಶೇಷವಾದದ್ದು, ಒಳ್ಳೆಯದನ್ನಕ್ಕಿಂತ ವಿಶೇಷ. ಆ ಕಾರ್ಯವನ್ನ ಬೇರೆದವ್ರು ಮಾಡಿರಂಗಿಲ್ಲ, ಅಂತದ್ದು ನಾವು ಮಾಡಿದ್ರ ಅದು ಶೈಕ್ಷಣಿಕವಾಗಿ ಮಾಡಿದಂತದ್ದು, ಆಮೇಲೆ ಸಾಮಾಜಿಕ ಮಾಡಿದಂತ ಒಂದು ವಿಶೇಷ ಕಾರ್ಯ, ಆಮೇಲೆ ಸಾಹಿತ್ಯಿಕವಾಗಿ ಕೋ ಕರಿಕ್ಯುಲರ್ ಆಕ್ಟಿವಿಟೀಸ್ ಅಂತಾರಲ್ಲ, ಸಹಪಠ್ಯ ಚಟುವಟಿಕೆ, ಅದರೊಳಗು ಸಾಧನೆ, ಈ ಮೂರು ಒಂದು ಕ್ಷೇತ್ರದೊಳಗ ನಮ್ಮನ್ನು ನೋಡಿ ಗುರುತಿಸಿ ಆಯ್ಕೆ ಮಾಡ್ತಾರೆ, ಮೂರು ಕ್ಷೇತ್ರ.
0: ಮೇಡಮ್, ಈಗ ತಮಗೆ ಕರ್ನಾಟಕ ಸರ್ಕಾರ ರಾಜ್ಯ ಪ್ರಶಸ್ತಿಯನ್ನ ನೀಡಿದೆ ಆದರ್ಶ ಶಿಕ್ಷಕಿ ಅಂತ ಹೇಳಿ, ತಮ್ಮ ಯಾವ ಕಾರ್ಯ ಸಾಧನೆಯನ್ನ, ತಮ್ಮ ಯಾವ ಕಾರ್ಯ ಚಟುವಟಿಕೆಗಳನ್ನ ನೋಡಿ ಈ ಒಂದು ರಾಜ್ಯ ಪ್ರಶಸ್ತಿಯನ್ನ ತಮಗೆ ನೀಡಿತು ಮೇಡಮ್?
1: ನನ್ನ ಕಾರ್ಯಕ್ಷೇತ್ರ ಅಂದ್ರೆ ಈ ಮೂರು ಕಾರ್ಯಕ್ಷೇತ್ರನ ಹೇಳಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಹಿತ್ಯಿಕವಾಗಿ. ನಾ ಶೈಕ್ಷಣಿಕವಾಗಿ ಮಾಡಿದಂತ ಕಾರ್ಯನ ಮೊದಲನ್ನ ಹೇಳಲು ಇಚ್ಛಪಡ್ತೀನಿ. ಶೈಕ್ಷಣಿಕವಾಗಿ ಮಾಡಿದಂತ ಕಾರ್ಯ ಅಂದ್ರ, ನಾ ಸೇವೆಗೆ ಸೇರಿದ್ದು 1999 ಬಡಸ್ ಅನ್ನೋ ಒಂದು ಗ್ರಾಮ, ಬೆಳಗಾವಿ ತಾಲೂಕಿನ ಕೊನೆಯ ಹಳ್ಳಿ. ಆ ಹಳ್ಳಿಯೊಳಗ ನಾ ಸೇವೆ ಸಲ್ಲಿಸುವಾಗ ಒಂದು ಮತ್ತು ಎರಡನೇ ತರಗತಿ ಇದ್ದು, ಅದೇ ಮುಂದುವರೆದು 5ನೇ ತರಗತಿವರೆಗೂ ಅಲ್ಲಿ ಶಾಲೆ ಆಯಿತು. ಆಮೇಲೆ ಅಲ್ಲಿ ನಾ ತೆಗೆದುಕೊಂಡಂಥ ತರಗತಿ ಒಳಗೆ ಸಂಗೀತ ಸುಣಗಾರ್ ಅಂತ ಒಂದು ಹುಡುಗಿ ಇದ್ಲು. ಆಕೆ ಯಾವಾಗಾರೊಮ್ಮೆ ಸ್ಕೂಲನ್ನು ಸಾಲಿ ಬರ್ತಿರ್ಕಿಲ್ಲ, ಆಮೇಲೆ ಬರಲಾರ್ದಾಗ ಯಾಕೆ ನೀ ಸಾಲಿ ತಪ್ಪಿಸಾಳ ಅಂತ ಮನೆಗೆ ಆಕೆಗೆ ನೋಡಕ್ ಕಳಿಸಿದ್ನಿ. ನೋಡಕ್ ಕಳಿಸಿದಂಥ ಸಂದರ್ಭದೊಳಗೆ ಆ ಮಗು, ಸರ್ಕಾರ ನಮಗೆ ಟಿಕೆಟ್ಗಳನ್ನು ಕೊಟ್ಟಿರ್ತೈತಿ, ಅವು ಎಲ್ಲ ಮಕ್ಕಳಿಗೆ ಕೊಟ್ಟು ಆ ಟಿಕೆಟ್ ಹಣ ಕಲೆಕ್ಟ್ ಮಾಡಿ ಸರ್ಕಾರಕ್ಕನ್ನ ತುಂಬಬೇಕು ನಾವು. ಒಂದು ರೂಪಾಯಿ ಟಿಕೆಟ್ದ ಹಣ ಕೊಡೋ ಸಂಬಂಧ ಆ ಮಗು ಕೂಲಿ ಕೆಲ್ಸಕ್ಕೆ ಹೋಗ್ತಿತ್ತು. ಎರಡನೇ ತರಗತಿ ಮಗು, 8 ವರ್ಷದ ಮಗು ಕೂಲಿ ಕೆಲ್ಸಕ್ಕೆ ಹೋಗ್ತಿತ್ತು. ಯಾಕಂದ್ರೆ ಆ ಹುಡುಗಿ ತಂದೆ ಇದ್ರಕ್ಕಿಲ್ಲ, ಮಲತ ಬೇರೆ ಮದುವೆ ಮಾಡ್ಕೊಂಡಿದ್ದ, ಮಲತ ಇದ್ದವ್ರನೇ ತಮ್ಗೆ ಎಲ್ಲರಿಗೂ ಗೊತ್ತಿದ್ದನೆ ವಿಷಯ. ಅದಕ್ಕೆ ಆ 1 ರೂಪಾಯಿ ಕೊಡೋ ಸಂಬಂಧಕ್ಕೆ ಕೂಲಿ ಹೋಗ್ತಿದ್ಲು, ಆ ವಿಷಯ ನಮ್ಗೆ ಗೊತ್ತಾಯ್ತು. ಗೊತ್ತಾದ್ಮೇಲೆ ಮುಂದೆ ನಾವ ಎಲ್ಲ ಶಿಕ್ಷಕರು ಕೂಡಿ ಆಕೆಗೆ ಎಲ್ಲ ಸವಲತ್ತುಗಳನ್ನ ಒದಗಿಸಿದೆವು. ಆಮೇಲೆ ಆಕೆಗೆ ಏನಾಯ್ತು, ಮುಂದೆ ಕೆಲವೊಮ್ಮೆ ಆರಾಮಿಲ್ದ ಸಾಲಿ ಬಿಟ್ಟಾಗ ಮನ್ಯಾಗ ಮಲ್ಕೊಂಡಿರ್ತಾಳೆ ಆಕೆ. ಮನ್ಯಾಗ ಮಲ್ಕೊಂಡ್ರೆ ಇಷ್ಟು ಜ್ವರ ಅದು ಬಂದಿರ್ತದೆ, ಯಾರೂ ದವಾಖಾನೆ ತೋರಿಸಾರು ಇರ್ತಿರ್ಕಿಲ್ಲ, ಒಂದು ಟ್ಯಾಬ್ಲೆಟ್ಸ್ ಇದ್ರಲ್ಲ. ಮತ್ತೆ ನಾವು ಮನೆ ಕಳಿಸಿದ್ದೆವು, ಆಕೆ ಮಲ್ಕೊಂಡಿರ್ತಿದ್ಲು. ಮತ್ತೆ ದವಾಖಾನೆ ಬೇರೆ ಹುಡುಗರು ಕೊಟ್ಟು ದವಾಖಾನೆ ಕಳಿಸಿ ಆಕೆಗೆಲ್ಲ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತಿದ್ದೆ. ಇದೇ ರೀತಿ ಆಕೆಗೆ ಏನಾದ್ರೂ ಕಲಿಬೇಕನ್ನೋ ಒಂದು ಇಚ್ಛ ಬಹಳ ಆಯ್ತು. ಒಂದು ಜ್ಞಾನದ ಒಂದು ದಾಹ ಅಂತಾರಲ್ಲ, ಹಸಿವಿನ ದಾಹ ಯಾರ್ದು ಹಂಗೆ ಜ್ಞಾನದ ದಾಹ ಇತ್ತು ಆಕೆಗೆ. ಅದಕ್ಕಾಗಿ ಕಲಿಬೇಕನ್ನೋ ಬಹಳ ಇಚ್ಛ ಇರೋದ್ರಿಂದ ಮುಂದಲ್ಲಿ 5ನೇ ತರಗತಿಯವರಿಗೆ ಮಾತ್ರ ಶಾಲೆ ಇತ್ತು. ಈಗ ತಮ್ಮ ಸ್ವಂತ ಮಕ್ಕಳನ್ನ ಬೇರೆ ಊರಿಗೆ ಕಳ್ಸಂಗಿಲ್ಲ ಯಾರು. ಇನ್ನು ಈ ಮಗುವಿಗೆ ಮಲತಾಯಿ ಸಾಲಿ ಯಾರು ಕಲ್ಸಾರು ಮುಂದ? ಅದಕ್ಕೆ ಮೊದಲಕ್ಕಿ ಕೇನೆ ಹಿಂಗ, ಮತ್ತೆ ನೀ ಮುಂದೆ 6ನೇ ತರಗತಿಗೆ ನಮ್ಮ ಮನೆಗೆ ಬೇಕಾದ್ರೆ ಬರ್ತೀಯನ ಕಲಿಸ್ತೀನಿ. ಆ ಮಗು ಹೂ ಅಂತ. ಆಮೇಲೆ ಮೊದಲು ನಮ್ಮ ಮನೆಯವ್ರಿಗೆ ಕೇನೆ, ನಮ್ಮ ಮನೆಯವ್ರಿಗೆ ಮತ್ತಿನ ಕರ್ಕೊಂಬಂದು ಸಾಲಿಗೆ ಕಲ್ಸುನೇನ. ನಮ್ಮ ಮನೆಯವರು ಆಯ್ತುಗೋ, ನಮ್ಮ ಮೂರು ಮಕ್ಕಳ ಜೊತೆ ಆಕಿನ ಒಬ್ಬಾಕಿ ಜೋಪಾನ ಮಾಡೋ ಕಳ್ಸುನು ಅಂತಂದ್ರು. ಆಮೇಲೆ ಮತ್ತೆ ಅವ್ರ ಮನೆ ನಂದು ಅಲ್ಲಿಂದ ವರ್ಗವಾಗಿ 2005 ನಾ ಬೆಳಗಾವಿಗೆ ಬಂದೆ. ಆಮೇಲೆ ಆಕೆಗೆ 6ನೇ ತರಗತಿಗೆ ಅವ್ರ ಮನೆಯೊಳಗೆಲ್ಲ ಹೇಳಿ ಇಲ್ಲಿ ಕರ್ಕೊಂಬಂದು 6ನೇ ತರಗತಿಯಿಂದ ಉನ್ನತ ಹಂತದವರಿಗೆ ಆಕೆ ಒಂದು ಶಿಕ್ಷಣನ ಕೊಡಿಸಿದ್ನಿ. ಈಗ ಆಕೆ BA/BEd ಮಾಡಿ ಇಲ್ಲೇ ಒಂದು ಶಾಲೆ ಒಳಗ ಒಂದು ಅತಿಥಿ ಶಿಕ್ಷಕಿಯಾಗಿ ಈಗ ಕಾರ್ಯವನ್ನ ನಿರ್ವಹಿಸಕ್ತ. ಇದು ಒಂದು ಶೈಕ್ಷಣಿಕವಾದ ಒಂದು ಮಹಿಳೆ, ಒಂದು ಗ್ರಾಮೀಣ ಒಂದು ಮಹಿಳೆಗೆ ಒಂದು ಜೀವನವನ್ನು ರೂಪಿಸಿಕೊಳ್ಳುವಂತ ಕೆಲಸ ಮಾಡಿದ್ದು. ಇದು ಒಂದು ನನ್ನ ಪ್ರಶಸ್ತಿಗೆ ಅವರ ಒಂದು ಕೆಲಸವನ್ನ ಒಂದು ಯೋಗ್ಯ ಅಂತ ಹೇಳಿ ಇದನ್ನ ಮಾಡಿದ್ದಾರೆ, ಅಂಗೀಕಾರ ಮಾಡ್ಯಾರ. ಅದರ ನಂತರ ಇಲ್ಲಿ ಬೆಳಗಾವಿಗೆ ನಾ ಬಂದ ಮೇಲೆ ಸರಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ No. 15 ಮಲಪ್ರಭನಗರ್ ವಡಗಾವಿ, ಆ ಶಾಲೆಗೆ ವರ್ಗವಾಗಿ ಬಂದ್ಮೇಲೆ ನಾ 2010-13 ಏನಾಯ್ತು, ಪ್ರಭಾರಿ ಪ್ರಧಾನ ಗುರು ಹುದ್ದೆ ಸ್ವೀಕರಿಸಿದಂತ ಒಂದು ಸಂದರ್ಭ ಬಂತು. ನಾ ಅದು ಸ್ವೀಕರಿಸಿದೊಳಗ ನಾ ಪ್ರಧಾನ ಪ್ರಭಾರಿ ಹುದ್ದೆ ಸ್ವೀಕರಿಸಕ್ಕಿಂತ ಪೂರ್ವದಲ್ಲಿನ ಅಲ್ಲಿ ಶಾಲಾ ಒಂದು ಆವರಣದೊಳಗ 3-4 ಮಂದಿರಗಳನ್ನ ನಿರ್ಮಾಣ ಮಾಡಿದ್ರು. ನಾವು ಮನೆಗೆ ಹೋಗಿರ್ತಿದ್ದೇವೆ ಶನಿವಾರ ಸಾಲಿಗೆ ಹಾಫ್ ಡೇ ಸ್ಕೂಲ್ ಆದ್ಮೇಲೆ, ಸೋಮವಾರ ಬರೋದ್ರಾಗ ಮಂದಿರಗಳ ನಿರ್ಮಾಣ. ಹಿಂಗ ಅವೆಲ್ಲ ಮಂದಿರ ನಿರ್ಮಾಣ ನಾ ಪ್ರಭಾರಿ ಹುದ್ದೆ ಸ್ವೀಕರಿಸಿದ ಮೊದಲೇ ನಿರ್ಮಾಣ ಆಗಿದ್ದು. ಆಮೇಲೆ ಪ್ರಭಾರಿ ಹುದ್ದೆ ಸ್ವೀಕರಿಸಿದ ಮೇಲೆ ಒಂದು ಅಯ್ಯಪ್ಪ ಸ್ವಾಮಿ ಮಂದಿರ ಚಿಕ್ಕದಿತ್ತು, ಅದು ದೊಡ್ಡ ಪ್ರಮಾಣ ಕಟ್ಟು ಸಂಬಂಧ ಎಲ್ಲಾ ಒಂದು ಸಾಮಗ್ರಿಗಳನ್ನ ಕಚ್ಚಾ ವಸ್ತು ತಂದು ಹಾಕಿದ್ರು ಅವರು, ಅದನ್ನ ಎಲ್ಲ ಗೊತ್ತಾಗಿ. ಆಮೇಲೆ ನಮ್ಮ ಮನೆಯವರು ಒಂದು ವಕೀಲರು ಇರೋದ್ರಿಂದ ಅದು ಒಂದು ಅನುಕೂಲವನ್ನು ತೆಗೆದುಕೊಂಡು ನಮ್ಮ SDMC ಅವರು, ಅವ್ರು ಬಡ್ಜನ್ರ ಕೋರ್ಟ ಕಚೇರಿ ಅಂದ್ರೆ ಅನ್ಸುತ್ತಾರ ಅವರು, ಆದ್ರೆ ನಮ್ಮ ಮನೆಯವರು ವಕೀಲರು ಇರೋದ್ರಿಂದ ಅವರು ಧೈರ್ಯಲೆ ಕೋರ್ಟಿಗೆ ನಾವು ಬರ್ತೀವ್ರಿ ಅಂತ ಹೇಳಿ ರೆಡಿ ಆದ್ರು. ಅದಕ್ಕೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಮಾಡಿ FIR ದಾಖಲಿಸಿ ಆಮೇಲೆ ಕೋರ್ಟಿಗೆ ದಾವಾ ಹೂಡಿ ಸ್ಟೇ ಆರ್ಡರ್ ತಂದು ಆಮೇಲೆ ಮುಂದ ಅದನ್ನ ಎಲ್ಲಾ ಕಡೆ ತಿಳಿಸಿ ಆ ಇಂಡಿಯನ್ ಎಕ್ಸ್ಪ್ರೆಸ್ ಎಲ್ಲಾ ಕಡೆ ಪೇಪರ್ ಮತ್ತೆ ಕೋರ್ಟ್ ಸ್ಟೇ ಆರ್ಡರ್ ತಗೊಂಡ್ಬಂದೆವು. ತಗೊಂಬಂದ್ಮೇಲೆ ಅದು ಎಲ್ಲ ಇಂಡಿಯನ್ ಎಕ್ಸ್ಪ್ರೆಸ್ ಪೇಪರ್ನೇ ಬಂದಂದ್ರೆ ಎಲ್ಲ ಅಧಿಕಾರಿಗಳು ಅವಾಗ ಸಾಲಿಗೆ ವಿಸಿಟ್ ಬಂದರು. ಬಂದ ಅಷ್ಟೊತ್ತಿಗೆ ನಮ್ಮಂತೆಕ ಅದು ಸ್ಟೇ ಆರ್ಡರ್ ಇದ್ದದ್ದು ಅವ್ರು ನೋಡಿದರು. ಅದ ಒಂದು ಆಧಾರದ ಮೇಲೆ ಅವ್ರು ಮುಂದೆ ಏನು ಮಾಡಿತು, ಅದು ಎಲ್ಲ ಗುಡಿಗಳನ್ನು ಸುಪ್ರೀಂ ಕೋರ್ಟ್ ಆರ್ಡರ್ ಒಂದು ಬಂತದ, ಇನ್ನು ಹಿಂಗೆ ಅನಧಿಕೃತ ಮಂದಿರಗಳನ್ನು ತೆರವುಗೊಳಿಸ್ಬೇಕಂತೇಳಿ ಆ ಒಂದು ಆಧಾರದ ಮೇಲೆ ಎಲ್ಲ ಮಂದಿರಗಳನ್ನು ತೆರವುಗೊಳಿಸಿದರು. ಮತ್ತೆ ಅಲ್ಲಿ ಕೊಠಡಿಗಳ ಸಮಸ್ಯೆ ಇತ್ತು. ಆರನೇ ತರಗತಿಯವರಿಗೆ ವರ್ಗಗಳಿದ್ರೆ ನಾಲ್ಕು ರೂಮ್ ಇದ್ದು ಒಂದೊಂದು ಕೊಠಡಿಯೊಳಗೆ ಎರಡೆರಡು ರೂಮ್ಗಳು ನಡೆದು ಎರಡೆರಡು ವರ್ಗಗಳು ನಡೀತಿದ್ದು. ಅದಕ್ಕೆ ಮತ್ತೆ ಇಲಾಖೆ ಆಫೀಸರ್ಸ್ಗಳಿಗೆ ಎಮ್ ಎಲ್ ಎ ಅವರಿಗೆ ಅಲ್ಲಿ ಕಾರ್ಪೊರೇಟರ್ಗೆ ಎಲ್ಲರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಅವು ಬೇರೆ ಶಾಲೆಗೆ ಎರಡು ಕಟ್ಟಡಗಳು ಸೆಂಕ್ಷನ್ ಇದೆ ಅಲ್ಲಿದ್ದು ಕ್ಯಾನ್ಸಲ್ ಮಾಡಿ ನಮ್ಮ ಶಾಲೆಗೆ ಅವ್ನು ಕಟ್ಟಡ ಹಾಕಿಸಿ ಎರಡು ರೂಮ್. ಇದು ಒಂದು ನಾನು ಮಾಡಿದಂಥ ಒಂದು ಒಳ್ಳೆಯ ಕೆಲಸ. ಆಮೇಲೆ ಇನ್ನು ದಾಖಲಾತಿ ಹೇಳ್ಬೇಕಂದ್ರೆ ಅಲ್ಲಿ ಆರನೇ ತರಗತಿವರೆಗೆ ಮಾತ್ರ ಶಾಲೆ ಇರೋದ್ರಿಂದ ಏಳನೇ ತರಗತಿ ಬೇರೆ ಶಾಲೆಗೆ ಹೋಗ್ಬೇಕಂತೇಳಿ ಮಕ್ಕಳು ಬೇರೆ ಶಾಲೆಗೆ ಹೋಗ್ತಿದ್ರು. ಅದಕ್ಕೆ ನಾ ಆರನೇ ತಿದ್ದು ಏಳನೇ ವರ್ಗವನ್ನು ಪ್ರಾರಂಭ ಮಾಡಿದ್ನಿ. ಪ್ರಾರಂಭ ಮಾಡೋದ್ರಿಂದ ಮತ್ತೆ ಅಲ್ಲಿ ದಾಖಲಾತಿ ಪ್ರಮಾಣನೂ ಹೆಚ್ಚಿಗಾಯ್ತು. ಏಳನೇ ತರಗತಿ ಇಲ್ಲಿನ ಶಾಲೆ ಐತಪ್ಪ ಅಂತೇಳಿ ತಾ ಎಲ್ಲರೂ ತಮ್ಮ ಮಕ್ಕಳಲ್ಲಿ ಒಂದು ದಾಖಲೆಯನ್ನು ಮಾಡಿದ್ರು. ಅದಕ್ಕೆ ದಾಖಲಾತಿನೂ ಒಂದು ಹೆಚ್ಚಿಗಾಯ್ತು. ಇದು ಒಂದು ನಾ ಮಾಡಿದಂತ ಒಂದು ಶಾಲಾ ಆಸ್ತಿ ರಕ್ಷಣೆ ಮಾಡಿದ್ದೊಂದು ಎರಡನೇ ಕಾರ್ಯ ಇದು. ಇನ್ನು ಕೋವಿಡ್ ಶಿಕ್ಷಣ, ಇದು ಕೋವಿಡ್ ಒಳಗೆ ಎಲ್ಲಾ ಮಕ್ಕಳು ನನಗೆ ಒಂದು ಎರಡು ಮೂರು ಮೂರು ತರಗತಿ ಚಿಕ್ಕ ಮಕ್ಕಳು ಇದ್ದವು. ಆ ಮಕ್ಕಳ ನನಗೆ ಕೊಟ್ಟಿದ್ರು ವರ್ಗಗಳನ್ನ ನಲಿಕಲಿ ಅಂತೇಳಿ. ಆ ನಲಿಕಲಿ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಅಷ್ಟು ಕರೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಅಲ್ಲಿ ಪಾಲಕರು ಬಡ ಪಾಲಕರು, ಅವರ ಬಡ ಪಾಲಕರು ಇದ್ರೆ ಅವ್ರ ಕಡೆ ಸ್ಮಾರ್ಟ್ ಫೋನ್ ಅಂತೂ ಇರೋದೇ ಇಲ್ಲ. ಆಮೇಲೆ ಅವ್ರು ದುಡ್ಯಾಕ್ ಹೋಗೋರು. ಮತ್ತ ಈ ಮಕ್ಕಳಿಗೆ ಆನ್ಲೈನ್ ಶಿಕ್ಷಣ ಅವ್ರಿಗೆ ನೋಡಕ್ ತಿಳ್ಕೊಳಂತ ಒಂದು ಶಕ್ತಿ ಇರಂಗಿಲ್ಲ. ಅದಕ್ಕೆ ಈ ಮಕ್ಕಳಿಗೆ ನಾ ಏನ್ ಮಾಡ್ಬೇಕು, ಯಾಕಂದ್ರ ಮಕ್ಕಳರೇ ಮನೆಯಾಗದಾರ ನನ್ನ ಕೈ, ಯಾಕ ಆ ಮಕ್ಕಳ ಮನೆಯಾಗದ್ರ ಆದ್ರೆ ನಮಗರೇ ಸರ್ಕಾರ ಪಗಾರ ಕೊಡಕತೈತಿ. ಆ ಮಕ್ಕಳಿಗೆ ಏನಾರ ಮಾಡ್ಬೇಕಲ್ಲಪ್ಪ ಅಂತ ಹೇಳಿ ಅವು ಬುಕ್ಲೆಟ್ಗಳನ್ನ ತಯಾರಿಸಿದೆ. ಅವ್ರ ಇಡೀ ಇಲಾಖೆ ಏನು ನಮಗೆ ಸಿಲೆಬಸ್ ಕೊಟ್ಟಿತ್ತು ಆ ಸಿಲೆಬಸ್ ಓದುವಂತ ಒಂದು ಬುಕ್ಲೆಟ್ ಒಂದ್ ರೆಡಿ ಮಾಡಿದ್ವಿ ಮೂರು ಕ್ಲಾಸಿಗೆ, ಒಂದು ಮತ್ತೆ ಎರಡು ಮೂರನೇ ತರಗತಿ. ಆಮೇಲೆ ಅದು ಬರೀ ಬರವಣಿಗೆ ಬುಕ್ಲೆಟ್ ನಾಲ್ಕು ವಿಷಯಗಳು, ಇಂಗ್ಲಿಷ್, ಕನ್ನಡ, ಪರಿಸರ ಮತ್ತು ಗಣಿತ, ನಾಲ್ಕು ವಿಷಯಗಳನ್ನ ಒಳಗೊಂಡಂತ ಒಂದು ಬರವಣಿಗೆ ಬುಕ್ಲೆಟ್ ಕಾಪಿ ರೈಟಿಂಗ್. ಅದರೊಳಗನ ಕಾಪಿ ಅಂದ್ರೆ ಏನು, ಅವು ಲೆಕ್ಕಗಳನ್ನ ಬಿಡಿಸೋದು, ಇಂಗ್ಲಿಷ್ ಕೆಲವೊಂದು ಶಬ್ದಗಳನ್ನು ಓದು, ಪ್ರತಿಯೊಂದು ಅವ್ರಿಗೆ ಸರ್ಕಾರ ಏನು ಸಿಲೆಬಸ್ ಕೊಟ್ಟಿದ್ಲ ಅದೇ ಪ್ರಕಾರನ ನಾವು ಅದನ್ನೆಲ್ಲ ರೆಡಿ ಮಾಡಿ ಎಲ್ಲಾ ಮಕ್ಕಳಿಗೆ ಪಾಲಕರಿಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆಲ್ಲ ಕರೆಸಿ ಎಲ್ಲ ಒಂದು ಕೊಟ್ಟನಿ. ಆದ ಮಕ್ಕಳಿಗೆ ಆಮೇಲೆ ಕೊಟ್ಟ ಮೇಲೆ ಮುಂದೆ ಗಾಂಧಿ ಜಯಂತಿ ಬಂತು. ಗಾಂಧಿ ಜಯಂತಿ ಒಳಗೂ ನಾನು ಅವ್ರಿಗೆಲ್ಲ ಸ್ಪರ್ಧೆಗಳನ್ನು ಇಟ್ಟೆ, ರಾಷ್ಟ್ರ ನಾಯಕರ ಭಾವಚಿತ್ರಗಳನ್ನು ತೆಗೆದೋದು. ಆ ಸ್ಪರ್ಧೆಗಳಿಗೆ ಭಾಗವಹಿಸಿದ್ರು, ಭಾಗವಹಿಸೋರು ಒಂದು ಚೆನ್ನಾಗಿ ಚಿತ್ರಗಳನ್ನು ತೆಗೆದಂತ ಮಕ್ಕಳಿಗೆ ಮನೆಗೆ ಹೋಗಿ ಒಂದು ಬಹುಮಾನಗಳನ್ನು ಕೊಟ್ಟಿನಿ. ಆಮೇಲೆ ಆ ಬುಕ್ಲೆಟ್ಗಳನ್ನ ವೀಕ್ಲಿ ಒಮ್ಮೆ ಎಲ್ಲ ಮಕ್ಕಳ ಮನೆಗೆ ಹೋಗಿ ವಿಸಿಟ್ ಮಾಡಿ ಅವ್ರು ಸರಿಯಾಗಿ ಅಭ್ಯಾಸ ಮಾಡತ್ತಾರಿಲ್ಲೋ, ಮತ್ತೆ ಅವ್ರಿಗೆಲ್ಲ ಮಾರ್ಗದರ್ಶನ ಅವ್ರೆಲ್ಲ ರುಜು ಹಾಕಿ ಮತ್ತೆ ಮುಂದಿಂದ ಅವ್ರಿಗೆ ಅಭ್ಯಾಸ ಹಿಂಗೆಲ್ಲ ಹೇಳಿಕೊಡೋದ್ರಿಂದ ಇದು ನಮ್ಮ ಇಲಾಖೆ ಅಧಿಕಾರಿಗಳಿಗೆ ಗಮನ ಬಂತು. ಗಮನ ಬಂದು ಅವರು ಇದು ಒಂದು ಬಹಳ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಇದು ಈ ಕೋವಿಡ್ ಅವಧಿಯೊಳಗೆ ಇದು ಅತ್ಯಂತ ಯಶಸ್ವಿಯಾಗಿ ನೀವು ಕಾರ್ಯವನ್ನು ಮಾಡಿರಿ ಅಂತೇಳಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಅಭಿನಂದನೆಯನ್ನ ವಾಟ್ಸಪ್ ಗ್ರೂಪ್ನಾಗ ಅವರು ಬಿಟ್ರು. ಹಿಂಗ ಒಳ್ಳೆ ಕೆಲಸ ಮಾಡ್ಯಾರ, ಇವ್ರಿಗೆ ಅಭಿನಂದನೆ ಇದೆ. ಆ ಒಂದು ಒಳ್ಳೆ ಕೆಲಸ ಮಾಡಿದ್ದ ಅಭಿನಂದನೆ ಎಲ್ಲಾ ಕಡೆ ಒಂದು ದೊಡ್ಡ ಪ್ರಚಾರ ಆಯ್ತದ. ಆಮೇಲೆ ಇದೇ ರೀತಿ ಅವಾಗ ಕೋವಿಡ್ ಒಳಗೆ ಒಂದು ಟ್ರೈನಿಂಗ್ ಇಟ್ಟಿದ್ರು, ತರಬೇತಿ ಜೀವನ ಶಿಕ್ಷಣ ಅಂತ ಹೇಳಿ, ಜೀವನ ಕೌಶಲ ತರಬೇತಿ ನಲಿಕಲಿ ಶಿಕ್ಷಕರಿಗೆ. ಅಲ್ಲೆಲ್ಲ ಶಿಕ್ಷಕರು ನೀವೇನ್ ಬುಕ್ಲೆಟ್ ಮಾಡಿದ್ರಿ, ಬಿಓ ಸರ್ ನಿಮಗ ಅಭಿನಂದನೆ ತಿಳಿಸಿದಾರಂತಂದ್ರು. ಅದಕ್ಕೆ ಅವ್ರಿಗೆಲ್ಲ ಬುಕ್ಲೆಟ್ ತೋರಿಸಿನಿ. ತೋರಿಸಿದ ಮೇಲೆ ಅವ್ರ ಎಲ್ಲಾ ಕಡೆ ಅಲ್ಲಿ ತಿರುಗಾಡೋ ಬುಕ್ಲೆಟ್ ಗಳನ್ನ ಜೆರಾಕ್ಸ್ ಮಾಡಿಸ್ಕೋಕತ್ರು. ಆದ ನನಗ ನೋಡಕ್ಕಾಗ್ಲಿಲ್ಲ ಅಲ್ಲಿ ತಿರುಗಾಡಕತ್ತಾರಲ್ಲಪ್ಪ ಅಂತ ಹೇಳಿ ಮತ್ತೆ ನಾನು ಅವನ್ನೆಲ್ಲ ಜೆರಾಕ್ಸ್ ಮಾಡಿಸಿ ಒಂದು ಏನಿಲ್ಲ ಅಂದ್ರೆ ಒಂದು ನೂರ್ ದೀಡ್ನೂರ್ ಕಾಪಿ ಜೆರಾಕ್ಸ್ ಮಾಡಿಸಿ ನನ್ನ ಮಗ ಹೊತ್ಕೊಂಡ್ಬಂದು ಕೊಟ್ಟಲೆ. ನಮ್ದು ಇದ್ರೊಳಗೆ ಸ್ವಾರ್ಥ ಏನಿಲ್ಲ, ಅವರು ಉಪಯೋಗ ಮಾಡಿ ಮಕ್ಕಳಿಗೆ ಅದು ಆಗ್ಲಂತ ನನ್ನ ಮಗ ಅದನ್ನ ಅಲ್ಲಿ ಮಠ ಹೊತ್ಕೊಂಡು ತಗೊಂಡ್ಬಂದು ಕೊಟ್ಟ. ಆಮೇಲೆ ಅದು ಅವು ಎಲ್ಲಾ ಶಿಕ್ಷಕರು ಅದನ್ನ ಏನ್ ಮಾಡಿದ್ರು ಉಪಯೋಗ ಮಾಡಿದ್ರು. ಅಂದ್ರ ಇದು ನನ್ನ ಕೆಲಸ ಏನೈತಲ್ಲ, ಇನ್ನೊಬ್ಬರನ್ನ ಅದನ್ನ ಉಪಯೋಗ ಮಕ್ಕಳಿಗೆ ಉಪಯೋಗ ಮಾಡುವಂತೆ ಅದ ಬಳಕೆ ಆಯ್ತದ. ಹಾ, ಎಲ್ಲಾ ಮಕ್ಕಳು ಬೇರೆ ಬೇರೆ ಶಾಲೆಯ ಮಕ್ಕಳನ್ನು ಉಪಯೋಗ ಮಾಡುವಂತೆ ಒಂದು ಅರ್ಧ ಬೆಳಗಾವನ ಎಲ್ಲಾ ಶಿಕ್ಷಕರು ಇದನ್ನ ಉಪಯೋಗ ಮಾಡಿದ್ರು. ಈ ರೀತಿ ನನ್ನ ಕೆಲಸ ಯಶಸ್ವಿ ಆಯ್ತು. ಇದ ಒಂದು ಬಿಓ ಸರ್ ಒಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿ ಪ್ರೋತ್ಸಾಹದಿಂದ ನಾವು ಒಂದು ವಿದ್ಯಾಗಮ, ಇದೇನು ವಿದ್ಯಾಗಮ ಒಂದು ಎಜುಕೇಶನ್ ಒಳಗೆ ಶಿಕ್ಷಣದ ಮಕ್ಕಳೊಂದಿಗೆ ಕಾರ್ಯನಿರ್ವಹಿಸಿದ ಒಂದು ಬುಕ್ ತಯಾರು ಮಾಡಿ ವಿದ್ಯಾಗಮ ಭೂಮಿಕೆ ಅಂತೇಳಿ. ಆಮೇಲೆ ಇದೆಲ್ಲ ಕೆಲಸ ಮತ್ತೆ ಅವರು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಯಟ್ ಸರ್ಗೆ ನೀವು ಸಿಂಧೂರ್ ಸರಿ ಹೋಗಿ ಭೇಟಿ ಆಗ್ರಿ, ಇಷ್ಟೆಲ್ಲ ನೀವು ಕೆಲಸ ಮಾಡಿದಿರಿ, ಈ ರೀತಿ ಕೆಲಸ ಮಾಡಿದ್ದ ಅವ್ರು ನೋಡಿದ್ರೆ ಬಹಳ ಸಂತೋಷ ಪಡ್ತಾರಂದ್ರು. ಆಮೇಲೆ ನಾ ಅವ್ರಿಗೆ ಹೋಗಿ ಭೇಟಿ ಆದ್ನಿ, ಅವ್ರು ಇಷ್ಟು ಸಂತೋಷ ಪಡ್ರಲ್ಲ ನೋಡಿ, ಹಿಂಗೂ ಶಿಕ್ಷಕರು ಇರ್ತಾರೆ ಕೆಲಸ ಮಾಡೋರು, ನಮ್ಮ ಇಲಾಖೆಗೇನೆ ಹೆಮ್ಮೆ ಅಂತೇಳಿ ಅವ್ರು ನನ್ನ ದಿನಚರಿಯನ್ನು ಮತ್ತೆ ನನ್ನ ಎಲ್ಲ ಬುಕ್ಲೆಟ್ಗಳನ್ನ ಅಲ್ಲಿ ಡಯಟ್ ಅಲ್ಲಿ ಇದ್ದಂತ ಎಲ್ಲಾ ಪ್ರೊಫೆಸರ್ಸ್ಗಳಿಗೆ ಕರೆದು ತೋರಿಸಿದ್ದಲ್ದನ ನನ್ನ ದಿನಚರಿ ಸುದ್ದ ಅವ್ರು ಒಂದು ಜೆರಾಕ್ಸ್ ಪ್ರತಿ ಕೋಡ್ ಅಂತೇಳಿ ಜೆರಾಕ್ಸ್ ಪ್ರತಿ ಇಸ್ಕೊಂಡ್ರು. ಆಮೇಲೆ ಅದು ವಿದ್ಯಾಗಮ ಭೂಮಿಕೆದ ಅವ್ರಿಗೆ ಹೇಳಿ, ಆಯ್ತ್ರಿ ಇಲ್ಲ ನಮ್ದು ನಿಮ್ಮ ನೀವು ವಿದ್ಯಾಗಮ ಭೂಮಿಕೆ ಬುಕ್ ನಾ ಮಾಡಾತೀನಿ ಸರ್, ನಿಮ್ಮ ಡಯಟ್ ನಿಂದ ನೀವು ಬಿಡುಗಡೆಗೊಳಿಸ್ಬೇಕಂತ ನಾ ಅವ್ರಿಗೆ ವಿನಂತಿ ಮಾಡ್ಕೊಂಡೆ. ಆಯ್ತು, ನಮ್ಮ ಇಲಾಖೆ ನಮ್ಮ ಡಯಟ್ನೊಳಗೆ ಫಂಕ್ಷನ್ ಇದೆ, ಅಲ್ಲಿ ಆಯುಕ್ತರು ಬರ್ತಾರೆ, ಆಯುಕ್ತರ ಕಡೆಯಿಂದಾನೆ ಬಿಡುಗಡೆಗೊಳಿಸೋಣ ಅಂತಂದ್ರು. ಆಮೇಲೆ ಅದ ಮುಂದೆ 2021-2022 ಅದ ಅಲ್ಲಿ ಡಯಟ್ ನೋಡ ಒಂದು ಕಾರ್ಯಕ್ರಮ ಆಯ್ತು. ಆ ಕಾರ್ಯಕ್ರಮ ಒಳಗ ಇದು ವಿದ್ಯಾಗಮ ಭೂಮಿಕೆ ಒಂದು ಪುಸ್ತಕನ ಬಿಡುಗಡೆಗೊಳಿಸಿದ್ರು. ಅವಾಗ ಆಯುಕ್ತರು ಅವ್ ನನ್ನ ಎಲ್ಲಾ ಬುಕ್ಲೆಟ್ ಗಳನ್ನ ಮಕ್ಕಳಿಗೆ ಕೊಟ್ಟದ್ದು ಅವರು ನೋಡಿದ್ರು, ನೋಡಿ ಬಹಳ ಹೆಮ್ಮೆ ಪಟ್ರು ಅವರು. ಅವಾಗನ ಅವರ ಒಂದು ಅವ್ರ ಬಾಯಲ್ಲಿ ಒಂದು ಶಬ್ದ ಬಂತು, DDPI ಸರ್ಗೆ ನೀವೇನು ಇವ್ರದ ರಾಜ್ಯ ಪ್ರಶಸ್ತಿಗೆ ಹೆಸರು ನಾಮಿನೇಟ್ ಮಾಡಿರೋ ಇಲ್ಲೋ ಅಂದ್ರೆ, ಇಡೀ ನಮ್ಮ ಬೆಳಗಾವ್ ಜಿಲ್ಲಾ ಎಲ್ಲಾ ತಾಲೂಕಾ ಶಿಕ್ಷಣ ಅಧಿಕಾರಿಗಳು ಎಲ್ಲಾರು ಇದ್ರು, ಅವ್ರೆಲ್ಲರಾದ್ರೂ ಈ ಶಬ್ದ ಬಂದ್ರು. ಅವಾಗ ನನಗನ್ನಿಸ್ತು ನಾನು ಏನೋ ಒಂದು ರಾಜ್ಯ ಪ್ರಶಸ್ತಿ ತಗೊಳ್ಳುವಂತ ಕೆಲಸ ಮಾಡಿದೀನಿ ಏನೋ, ಒಂದು ಆಯುಕ್ತರ ಬಾಯಿಂದ ಇದು ಬಂದೈತಂದ್ರ ಒಂದು ಏನೋ ಕೆಲಸ ಮಾಡಿನೇನೋ ಅಂತ. ಇದು ಒಂದು ಶೈಕ್ಷಣಿಕವಾದಂತ ಉತ್ತಮವಾದ ಕಾರ್ಯ ಅಂತ ಹೇಳಿ ನಾ ಹೇಳ್ತೀನಿ.
2: ಬಹಳಷ್ಟು ಹೆಮ್ಮೆ ಆಗುತ್ತೆ ಮೇಡಮ್ ನಿಮ್ ಮಾತು ಕೇಳ್ತಾ ಹೋದ್ರೆ. ಈಗ ಮಕ್ಕಳಿಗೆ ಭವಿಷ್ಯ ಕೊಡೋದ್ರ ಜೊತೆಗೆ ಮಕ್ಕಳ ಭವಿಷ್ಯಕ್ಕೆ ಬುನಾದಿ ಹಾಕೋದ್ರ ಜೊತೆಗೆ ಒಂದು ಶಾಲಾ ಕಟ್ಟಡಕ್ಕೂ ಸಹ ಒಂದು ಶಾಲೆಗೂ ಕೂಡ ನೀವು ಬುನಾದಿಯನ್ನು ಹಾಕಿದ್ರಿ ಮೇಡಮ್. ಈಗ ನೀವು ಹೇಳಿದ್ರಿ ಸಂಗೀತಾ ಅವರನ್ನ ನಿಮ್ಮ 3 ಮಕ್ಕಳ ಜೊತೆಗೆ ಅವಳನ್ನ ಬೆಳೆಸಲು ತಮ್ಗೆ ಕಷ್ಟ ಏನಾಗ್ಲಿಲ್ಲ?
1: ಏನು ಕಷ್ಟ ಆಗ್ಲಿಲ್ಲ ಏನು, ಆಕಿ ನಮ್ಮ ಮಕ್ಕಳ ಜೊತೆ ಆಕಿ ಮಗಳಂತೆ, ನಮ್ದು ಒಂದು ನಮ್ಮ ಮನೆ ಎಲ್ಲ ಸದಸ್ಯರ ಜೋಡಿ ಆಕಿ ಒಬ್ಬ ಸದಸ್ಯಳಾಗಿದ್ಲು. ಆಕಿ ಹಬ್ಬಗಳು ಬಂದ್ರೆ ಸಹಿತ ಆಕಿ ಊರಿಗೆ ಹೋಗ್ತಿರ್ಕಿಲ್ಲ, ತಂದೆ ನೆನಪನ ಆಗ್ತಿರ್ಕಿಲ್ಲ, ಇಲ್ಲೇ ಇರ್ತಿಳ ಆಕಿ, ಎಲ್ಲ ಹಬ್ಬಗಳು ನಮ್ಮ ಮಕ್ಕಳ ಜೋಡಿನ ಮಾಡ್ತಿಳು, ಆಕಿ ತಂದೆ ನೆನಪನ ಆಗ್ತಿರ್ಕಿಲ್ಲ, ಆ ರೀತಿ ನಮ್ಮ ಮನೆಯೊಳಗೆ ಇದ್ಲ ಆಕೆ.
2: ಮೇಡಮ್ ಈಗ ಸಂಗೀತಾ ಅವರು ತಮ್ಮ ಈ ತಮ್ಮ ಬಗ್ಗೆ ಯಾವ ರೀತಿ ಕೃತಜ್ಞತಾ ಭಾವವನ್ನ ತೋರ್ತಾ ಇದ್ದಾರೆ?
1: ಆಕಿನೂ ನನ್ನ ಬಗ್ಗೆ ಬಹಳ ಒಂದು ಒಳ್ಳೆ ಹೆಮ್ಮೆ ಭಾವನೆ. ಆಕಿ ನನ್ನ ಕೈಯಾಗಿನ ವಿದ್ಯಾರ್ಥಿನಿ ಆಕಿ, ನಾ ಯಾವ ರೀತಿ ಕೆಲಸ ಮಾಡ್ತಿದ್ನಿ ಅದೆಲ್ಲ ಆಕಿ ಗೊತ್ತು. ನಾ ಯಾವ ರೀತಿ TLM ಮಾಡೋದನ್ನು ಇದನ್ನೆಲ್ಲ ಆಕಿ ತನ್ನ ಒಂದು ಶಿಕ್ಷಣ ಪದ್ಧತಿ ಒಳಗೆ ಅಳವಡಿಸ್ಕೊಂಡು BEd ಒಳಗ ಆಕಿ ಒಂದು ಲೆಟರ್ ಬರ್ದ್ಲು, ನಾ ಹಿಂಗ BEd ಒಳಗ ನಮ್ಮ ಟೀಚರ್ ನನ್ನ ಕಲಿಸಿದ್ರು ಅವರೆಲ್ಲ ಯಾವ ರೀತಿ ಅಗ್ದಿ ಅಚ್ಚುಕಟ್ಟಾಗಿ ಕೆಲಸ ಮಾಡೋದು, TLM ಟೀಚಿಂಗ್ ಮಟೀರಿಯಲ್ ಎಲ್ಲ ತಯಾರು ಮಾಡೋದನ್ನ ಎಲ್ಲ ನೋಡ್ತೀನಿ. ಅವ್ರದ ನೋಡಿ ನಾನು ಅವ್ರಂಗನ ಸಿಸ್ಟಮೆಟಿಕ್ ಆಗಿ ಮಾಡೋದು ಕಲ್ಕೊಂಡು ನಾ BEd ಒಳಗ ಉತ್ತಮ TLM ತಯಾರಿಕೆ ಅಂತ ಒಂದೇನೋ ಪ್ರಶಸ್ತಿ ಬಂದೈತಂತ ಹೇಳ್ತಾ ಇದ್ಲಾಕಿ. ನಾನು ನಮ್ಮ ಟೀಚರ್ ಹಾಗೇನ ಒಂದು ಉತ್ತಮ ಶಿಕ್ಷಕಿ ಆಗಾಕ ನಾನು ಇಷ್ಟಪಡ್ತೀನಿ ಅಂತ ಹೇಳಿ ಆಕಿ ಒಂದು ಅಭಿಪ್ರಾಯ
2: ಅಂದ್ರೆ ಕೃತಜ್ಞತಾ ಭಾವ ಇದೆ.
1: ಕೃತಜ್ಞತಾ ಭಾವ ನಮ್ಮ ಟೀಚರ್ ಇಂದನೇ ನನಗೊಂದು ಜೀವನ ಆಗೈತೆ ಅಂತ ಒಂದು ಕೃತಜ್ಞತಾ ಭಾವ ಇದೆ.
2: ಕೇಳ್ತಾ ಇದ್ದೀರಾ ಕಾರ್ಯಕ್ರಮ ಸಂಸ್ಕೃತಿ ಸಂಭ್ರಮ. ನಮ್ಮೊಂದಿಗಿದ್ದಾರೆ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರು ಶ್ರೀಮತಿ ಸುಶೀಲಾ ಲಕ್ಷ್ಮೀಕಾಂತ್ ಗುರವ. ಇದು ವೇಣುಧ್ವನಿ 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಅನುಪಮ. ಈಗ ಒಟ್ಟಾರೆಯಾಗಿ ಹೇಳಬೇಕು ಅಂದ್ರೆ ನಿಮ್ಮ ಏನ್ ಕೆಲಸ ಇದೆಯಲ್ಲ ನಿಜಕ್ಕೂ ಅದು ಶ್ಲಾಘನೀಯ. ಜೊತೆಗೆ ಪ್ರತಿಯೊಂದು ಕ್ಷೇತ್ರದವರು ತಮ್ಮನ್ನ ಗುರುತಿಸಿದ್ರು ಅಂತ ನೀವು ನಿಮ್ಮ ಮಾತುಗಳಿಂದಾನೆ ನಮ್ಗೆ ಅರ್ಥ ಆಗ್ತಾ ಇದೆ. ಹಾಗೇನೆ ನಿಮ್ಮಷ್ಟು ಅಂದ್ರೆ ನಿಮ್ಮಲ್ಲಿರುವಂತಹ ಒಂದು ಒಳ್ಳೆಯತನ ಅಥವಾ ದೇವರು ನಿಮಗೆ ಕೊಟ್ಟಂತಹ ಈ ಒಂದು ಶಕ್ತಿ ಏನಿದೆಯಲ್ಲ, ಅದು ಕಪ್ಪು ಹೊಲಿಗೆಯ ಮೇಲೆ ಬರೀ ಬಿಳಿ ಅಕ್ಷರಗಳನ್ನ ಮೂಡಿಸೋದು ಮಾತ್ರ ನನ್ನ ಕಾಯಕ ಅಂದೆ ನೀವು ಅದನ್ನ ಹೊರತುಪಡಿಸಿ ಸಾಮಾಜಿಕ ಕ್ಷೇತ್ರಗಳಲ್ಲೂ ತಮ್ಮನ್ನ ತಾವು ತೊಡಸ್ಕೊಂಡಿದ್ದೀರಿ, ಅದೇ ರೀತಿ ಸಾಹಿತಿಗಳು ಕೂಡ ಅಂತ ಹೇಳಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಮೇಡಮ್.
1: ಈಗ ಸಾಹಿತ್ಯ ಕ್ಷೇತ್ರದ ಬಗ್ಗೆ ಹೇಳಬೇಕಾದ್ರೆ ನಾ ಕೋವಿಡ್ ಅವಧಿ ಒಳಗ ಎಲ್ಲ ನಾವು ಮನೆಯೊಳಗಿದ್ದೇವೆ. ಅವಾಗ ವೇಳೆನ ಅದ ವೇಳೆ ಸದುಪಯೋಗ ಪಡಿಸ್ಕೋಬೇಕ, ಹಿಂಗ ನಾ ಯಾವಾಗ್ಲೂ ಒಂದು ಕ್ರಿಯೇಟಿವ್ ಆಗಿರ್ತೀನಿ ಅದ್ರೊಳಗ ತೊಡಗಿಸ್ಕೊಳ್ಳೋದು. ಅವಾಗ ಈಗ ಆನ್ಲೈನ್ ಕೆಲವೊಂದು ಸ್ಪರ್ಧೆಗಳನ್ನ ಇಡ್ತಿದ್ದೆವು, ಅದ್ರೊಳಗೆ ನಾನು ಕವನ ಬರೆಯೋದನ್ನ ಪ್ರಾರಂಭ ಮಾಡಿದೆ. ಕವನ ಬರೆಯೋದು, ಕೆಲವೊಬ್ಬರು ರಂಗೋಲಿ ಸ್ಪರ್ಧೆ ಇಡ್ತಿದ್ರು, ಆಮೇಲೆ ಜನಪದ ಗೀತೆಗಳನ್ನ ಹಾಡೋದು, ದೇಶಭಕ್ತಿ ಗೀತೆ ಈ ರೀತಿಯ ಒಂದು ಸ್ಪರ್ಧೆಗಳನ್ನ ನಾನು ಭಾಗ ತಗೋತಿದ್ನಿ. ಆಮೇಲೆ ಈ ರೀತಿ ಎಲ್ಲದ್ರೊಳಗೂ ಒಂದು ಚಟುವಟಿಕೆಯಿಂದ ಬಹಳ ಭಾಗ ತಗೊಳ್ಳೋದು ನೋಡಿ, ಒಂದು ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ರಿಜಿಸ್ಟ್ರರ್ ಬೆಂಗಳೂರು ಅವ್ರು ಏನಾಗಬೇಕು, ಅವರು ಒಂದು ವೇದಿಕೆಯನ್ನ ಕೋವಿಡ್ ಟೈಮನ ಹತ್ರ ಕೋವಿಡ್ ವೇಳೆಯಲ್ಲಿನ ಅವ್ರು ಸ್ಥಾಪಿಸಿದ್ದು. ಅವ್ರ ವೇದಿಕೆಯನ್ನ ನಮ್ಮ ಗಡಿನಾಡು ಗಡಿ ಭಾಗ ಬೆಳಗಾವಿ ಜಿಲ್ಲೆಯಲ್ಲಿ ಬೆಳೆಸೋದ್ಬೇಕಾಗಿತ್ತು, ಯಾಕಂದ್ರೆ ದೊಡ್ಡ ಜಿಲ್ಲೆ ನಮ್ಮ ಕರ್ನಾಟಕದಲ್ಲಿ. ಅವ್ರು ಒಂದು ಯೋಗ್ಯ ವ್ಯಕ್ತಿಯ ಹುಡುಕಾಟದಲ್ಲಿದ್ದರು. ಅವಾಗ ಅವ್ರು ಭಾಳ ಜನರಿಗೆ ಕೇಳಿದ್ರು ಅವರು ಹಿಂಗ ಮತ್ತು ಅಧ್ಯಕ್ಷರು ಅಂಥೇಳಿ, ಯಾರೂ ಆಗಲಿಲ್ಲ. ಆಮೇಲೆ ನನಗೆ ಕೇಳಿದ್ರು, ನಾನು ಇಲ್ಲ ನಾನು ಈಗ ಸಾಹಿತ್ಯ ಕ್ಷೇತ್ರದವ್ರನ್ನ ಈಗ ತೊಡಗಿಸ್ಕೊಳ್ಳಾಕತ್ತೀನಿ, ಈಗ ಬರ್ಯಾಕ ಚಲೋ ಮಾಡಿದ್ದೀನಿ ನಾನು. ಆಮೇಲೆ ಮೇನ್ ಏನಿದ್ರು ನಂದು ಶೈಕ್ಷಣಿಕ ಕ್ಷೇತ್ರದನ್ನ ಅದರೊಳಗನ ನಾ ಹೆಚ್ಚು ಇನ್ವಾಲ್ವ್ ಆಗಿ ಕೆಲಸ ಮಾಡ್ತೀನಿ ಅಂದೆ. ಇಲ್ಲ, ನಿಮ್ದು ಒಂದು ಕ್ರಿಯೇಟಿವಿಟಿ ನೋಡಿ ನಮ್ಗೆ ನಮ್ಮ ವೇದಿಕೆ ಒಂದು ಆಶಯ ಇದೆ, ನೀವು ಬೆಳೆಸ್ತೀರಿ ನಮ್ಮ ವೇದಿಕೆ, ನಿಮ್ಮಿಂದ ನಮ್ಮ ವೇದಿಕೆ ಬೆಳೆದ್ರೆ ಸಾಕು, ನೀವು ಒಂದು ಸಾಹಿತಿ ಇರ್ಬೇಕಂತೇನಿಲ್ಲ, ನಿಮ್ಮಿಂದ ನಮ್ಮ ವೇದಿಕೆ ಬೆಳೆದ್ರೆ ಸಾಕು ಅಂತಂದ್ರು. ಅದೇ ರೀತಿ ನನ್ನನ್ನು ಬೆಳಗಾವಿ ಜಿಲ್ಲಾ ಘಟಕದ ಅಧ್ಯಕ್ಷೆಯನ್ನಾಗಿ ಅವರು ನೇಮಿಸಿದರು. ನೇಮಿಸಿ ಆಮೇಲೆ ಮುಂದೆ ನಾವೇನು ಮಾಡಿ ನಮ್ಮ ಒಂದು ಜಿಲ್ಲಾ ಘಟಕದ ಅಧ್ಯಕ್ಷ ಆದ್ಮೇಲೆ ನಾವೊಂದು ಕವನ ರಚನೆ ಸ್ಪರ್ಧೆ ಕೇಳಿದ್ರೆ, ನಮ್ಮ ಸಾಹಿತ್ಯಕ್ಕೆ ಕನ್ನಡ ಸಾಹಿತ್ಯದ ಪ್ರಕಾರದೊಳಗೆ ಸಾಕಷ್ಟು ಪ್ರಕಾರದವು, ನಾವೊಂದು ಟಂಕಾ ಸ್ಪರ್ಧೆಯನ್ನು ನಾವು ಏರ್ಪಡಿಸಿದ್ದೆವು ಒಂದು ಪ್ರಾಯೋಜಕತ್ವಗಳೊಳಗೆ, ಅಂದ್ರೆ ನಗದು ಬಹುಮಾನ ಒಂದು ಪ್ರಾಯೋಜಕತ್ವಗಳ ಟಂಕಾ ಸ್ಪರ್ಧೆಯನ್ನು ಏರ್ಪಡಿಸಿದೆವು. ಆ ಸ್ಪರ್ಧೆಯೊಳಗೆ ಸರಿಸುಮಾರು 250 ಒಂದು ಭಾಗಿಯಾದ್ರೆ ಸಾಹಿತಿಗಳು, ಅಂದ್ರೆ ಮನೆಯೊಳಗೆ ಕುಂತಂತ ಅನೇಕ ಸಾಹಿತಿಗಳು ಈ ಒಂದು ಕವನ ರಚನೆ ಅಂದ್ರೆ ಈ ಒಂದು ಇದ್ರೊಳಗೆ ಭಾಗಿಯಾದ್ರು, ಅಂದ್ರೆ ಅವರ ಪಟ್ಟ ವೇಳೆಯನ್ನ ಸದುಪಯೋಗ ಪಡಿಸ್ಕೊಂಡ್ರು ಅವರು. ಈ ರೀತಿಯಾಗಿ ಒಂದು ಕನ್ನಡ ಸಾಹಿತ್ಯ ಲೋಕಕ್ಕೆ ನನ್ನದೇ ಆದಂತ ಒಂದು ಸೇವೆಯನ್ನು ನಾನು ಪ್ರಾರಂಭ ಮಾಡಿದೆ. ಅದು ಬಹಳ ಯಶಸ್ವಿ ಆಯಿತು ಕಾರ್ಯಕ್ರಮ. ಅದೇ ರೀತಿ ಅಂತರ್ಜಾಲೊಳಗೆ ನಾವು ಉಪನ್ಯಾಸ ಕಾರ್ಯಕ್ರಮ ಏರ್ಪಡಿಸಿದೆವು. ಆಮೇಲೆ ಮುಂದೆ ಇದೇ ರೀತಿ ನಾ ಏನು ಮಾಡಿ ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕದ ಒಂದು ಉದ್ಘಾಟನಾ ಸಮಾರಂಭವನ್ನು ಮಾಡಬೇಕಾಗಿತ್ತು. ಅದು ಉದ್ಘಾಟನಾ ಸಮಾರಂಭ ಮಾಡಿ ಒಂದು ಪದಗ್ರಹಣಕ್ಕೆ 15 ಘಟಕಗಳನ್ನು ಸ್ಥಾಪನೆ ಮಾಡಿದೆವು. ಬೆಳಗಾವಿ ಜಿಲ್ಲೆಯೊಳಗೆ 15 ಘಟಕ ಸ್ಥಾಪನೆ ಮಾಡಿ 15 ಅಧ್ಯಕ್ಷರು ನೇಮಿಸಿ ಅವ್ರಿಗೊಂದು ಪದಗ್ರಹಣ ಕಾರ್ಯಕ್ರಮ. ಆಮೇಲೆ ನಾ ಇದು ಟಂಕಾರಚನೆಯನ್ನು ಏನು ಮಾಡಿದ್ದೆವು ಆ ಅದರೊಳಗಿನ ಉತ್ತಮ ಟಂಕಗಳನ್ನು ತೆಗೆದುಕೊಂಡು ಒಂದು ಟಂಕಾಸಿರಿ ಅನ್ನೋ ಸಂಕಲನ ಕೃತಿಯನ್ನು ತಯಾರಿಸಿದೆ. ಅದನ್ನು ನಮ್ಮ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಬೆಳಗಾವಿ ಜಿಲ್ಲಾ ಘಟಕ ಒಂದು ಉದ್ಘಾಟನಾ ಸಮಾರಂಭದೊಳಗೆ ಇದು ಹಿರಿಯ ಸಾಹಿತಿಗಳಾದ ಸರ್ಜು ಕಾಟ್ಕರ್ ಸರ್ ಅವರು, ಆಮೇಲೆ ಗುರುದೇವ್ ಹುಲೆಪ್ನವರ್ ಮಠ ಅವರು, ನಮ್ಮ ಶಿಕ್ಷಣ ಇಲಾಖೆಯ ಹಿರಿಯ ಅಧಿಕಾರಿಗಳಾದ ಶ್ರೀ ಡಿ ಎಂ ದಾನೋಜಿ ಸರ್, ಇವರೆಲ್ಲರೂ ಆ ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದು ಆ ಒಂದು ಟಂಕಾಸಿರಿ ಒಂದು ಕೃತಿಯನ್ನು ಬಿಡುಗಡೆಗೊಳಿಸಿದರು. ಆಮೇಲೆ 15 ತಾಲೂಕಾ ಘಟಕದ ಅಧ್ಯಕ್ಷರಿಗೆ ಏನು ಮಾಡಿದೆವು ನಾವು ಒಂದು ಪದಗ್ರಹಣ ಮಾಡಿಸಿದೆವು. ಪದಗ್ರಹಣ ಆದಮೇಲೆ ಮತ್ತೆ ಮೊನ್ನೆ ಈಗ ಬೈಲಹೊಂಗಲ ಒಂದು ಘಟಕವನ್ನು ಅಲ್ಲಿ ಅಧ್ಯಕ್ಷರು ಒಂದು ಅಲ್ಲಿ ಎಲ್ಲ ಒಂದು ಪದಾಧಿಕಾರಿಗಳನ್ನು ನೇಮಿಸಿ ಆ ಘಟಕವನ್ನು ಉದ್ಘಾಟನೆ ಮಾಡಿದರು. ಆ ಘಟಕದೊಳಗೆ ಅವರು ಒಂದು ಮಕ್ಕಳ ಕವನ ಸಂಕಲನವನ್ನು ಹೊರತಂದ್ರು. ಆ ಮಕ್ಕಳ ಕವನ ಸಂಕಲನವನ್ನು ನನ್ನ ವತಿಯಿಂದಲೇ ಅವರು ಬಿಡುಗಡೆಗೊಳಿಸಿದ್ರು. ನಾನು ಅನೇಕ ಕವನಗಳನ್ನು ಬರೆದೀನಿ. ಈ ಕೊರೋನಾ ಟೈಮ್ನ ಕೊರೋನಾದ ಮೇಲೇ ಕವನ ಬರೆದೀನಿ, ಒಂದು ಮಹಿಳೆಯ ಬಗ್ಗೆ ಬರೆದೀನಿ, ತಂದೆಯ ಬಗ್ಗೆ ಕವನ ಬರೆದೀನಿ, ನನ್ನ ಶಾಲೆ ಮಕ್ಕಳು ವೇಷಭೂಷಣ ಧರಿಸಿದ್ರೆ ಆ ಮಕ್ಕಳ ಬಗ್ಗೆ ಒಂದು ವೇಷಭೂಷಣ ಬಗ್ಗೆ ಕವನ ಬರೆದೀನಿ, ಒಂದು ಗುಲಾಬಿ ಹೂವು ಒಂದು ನಾನು ಕೆಲವು ಕವನಗಳನ್ನು ಬರೆದೀನಿ. ಆದ್ರೆ ನನ್ನ ಸ್ವಂತ ಕವನದ ಇನ್ನೂ ಕವನ ಸಂಕಲನ ಹೊರತಂದಿಲ್ಲ, ಇನ್ನು ಮುಂದೆ ತರುವಂತ ಒಂದು ವಿಚಾರ ಇದೆ. ಅದೇ ರೀತಿ ನಮ್ಮ ಇಲಾಖೆಯಿಂದ ಸಹಪಠ್ಯ ಚಟುವಟಿಕೆಗಳ ಸ್ಪರ್ಧೆನೂ ಆಯೋಜನೆ ಮಾಡ್ತಾರ. ಆ ಸ್ಪರ್ಧೆ ಯಾವ ಭಾಗವಹಿಸಿದ್ದು ಎರಡು ಸ್ಪರ್ಧೆಗಳು ನಾ ಬಹುಮಾನ ಪಡೆದಿದ್ದೇನೆ. ಒಂದು TLM ತಯಾರಿಕೆಯೊಳಗೆ ಪ್ರಥಮ ಬಹುಮಾನ, ಇನ್ನೊಂದು ಪ್ರಬಂಧ ಸ್ಪರ್ಧೆ ಇತ್ತು, ಆ ಪ್ರಬಂಧ ಸ್ಪರ್ಧೆಯೊಳಗೆ ದ್ವಿತೀಯ ಬಹುಮಾನ ಮತ್ತು ₹1,000 ಒಂದು ಇಲಾಖೆಯಿಂದ ನಾನು ಪಡೆದುಕೊಂಡಿದ್ದೀನಿ. ಈ ರೀತಿಯಾಗಿ ನಾನು ಕನ್ನಡ ಸಾಹಿತ್ಯ ಲೋಕಕ್ಕೆ ನನ್ನದೇ ಆದಂತಹ ಒಂದು ಸೇವೆಯಿಂದ ಒಂದು 15 ಘಟಕಗಳನ್ನು ಸ್ಥಾಪಿಸಿ ಎಲ್ಲಾ ಕಡೆ ಅಂದ್ರೆ ಈ ಕನ್ನಡವನ್ನು ನಮ್ಮ ಗಡಿ ಜಿಲ್ಲೆಯಲ್ಲಿ ಎಲ್ಲಾ ಕಡೆ ಒಂದು ಹರಡುವಂತೆ ಮಾಡಿ ನನ್ನ ಸೇವೆಯನ್ನು ಸಲ್ಲಿಸಿದೀನಿ ಅನ್ನೋದೊಂದು ಕೃತಜ್ಞತೆ ನನಗೆ ಇದೆ.
2: ಬಹಳಷ್ಟು ಹೆಮ್ಮೆ ಆಗುತ್ತೆ ಮೇಡಮ್. ಈಗ ರಾಜ್ಯ ಪ್ರಶಸ್ತಿಯನ್ನು ಹೊರತುಪಡಿಸಿ ಬೇರೆ ಯಾವೆಲ್ಲ ಪ್ರಶಸ್ತಿಗಳು ತಮಗೆ ಲಭಿಸಿವೆ ಮೇಡಮ್? ಈಗ ತಮ್ಮ ಸಾಮಾಜಿಕ ಕ್ಷೇತ್ರದಲ್ಲಿ ತಮ್ಮ ಸೇವೆಯ ಬಗ್ಗೆ.
1: ಸಾಮಾಜಿಕವಾಗಿ ಸೇವೆ ಅಂದ್ರೆ ಈಗ ನಮ್ಮ ಮನೆಯವರು ನಾವು ಎಲ್ಲರೂ ಕೂಡೇನ ಒಟ್ಟೆ ಈಗ ನಮ್ದು ಏನಾರ ಮಕ್ಕಳ ಹೊಟ್ಟೆ ಒಂದು ಹುಟ್ಟುಹಬ್ಬ ಇರಲಿ, ನಮ್ದು ಹುಟ್ಟುಹಬ್ಬ ಇರಲಿ, ಒಂದು ವಿವಾಹ ವಾರ್ಷಿಕೋತ್ಸವ ಇದ್ರೆ ಈ ಅನಾಥಾಶ್ರಮ ಅನ್ರಿ ವೃದ್ಧಾಶ್ರಮ ಅನ್ರಿ ಅವ್ರಿಗೇನು ಬೇಕಲ್ಲ ಸವಲತ್ತುಗಳನ್ನು ಒದಗಿಸಿ ಈ ಅನಾಥಾಶ್ರಮ ಮಕ್ಕಳ ಜೊತೆನ ನಾವು ಆಚರಣೆ ಮಾಡ್ಕೋತೀವಿ. ಅದೇ ರೀತಿ ಒಂದು ಕೋವಿಡ್ ವೇಳೆಯಲ್ಲಿ ನಮ್ಮ ಶಾಲಾ ಪರಿಸರದಲ್ಲಿ ರಹವಾಸಿಗಳು ಅವರು ಏನೋ ಅಂದ್ರೆ ನಮ್ಮ ಮತ್ತೆ ಒಂದು ಇಡೀ ಹೊರ ನಮ್ಗೆ ಏನೋ ಒಂದು ಸಿಗ್ತೈತಪ್ಪ ಅಂತ ಒಂದು ಆಶೆಯಲ್ಲಿ ನಮ್ಮ ಮನೆಗೆ ಬಂದ್ರು. ಒಂದು 30-40 ಜನ ಮಹಿಳೆಯರು ಒಂದು ನಮ್ಗೆ ಏನಾರ ಸಹಾಯ ಮಾಡ್ರಿ ಏನಿಲ್ಲ ಅವ್ರಿಗೆ ನಮ್ಮ ಕೈಲಾದಷ್ಟು ಒಂದು ನಾವು ಸಹಾಯವನ್ನು ಮಾಡಿದ್ದೀವಿ. ಈ ರೀತಿಯಾಗಿ ಒಂದು ಕೆಲವೊಂದು ಒಟ್ಟು ಯಾರು ಶಾಲೆ ಒಳಗಾದ್ರೂ ಮಕ್ಕಳಿಗೆ ಬಡ ಮಕ್ಕಳಿಗೆ ಪ್ರತಿ ವರ್ಷನೂ ಯಾರಿಗೆ ಪಠ್ಯ ಸಲಕರಣೆ ಒದಗಿಸುವುದನ್ನು ಈ ರೀತಿ ಎಲ್ಲ ನಾವು ಒಂದು ಸಾಮಾಜಿಕವಾಗಿ ಕೆಲಸವನ್ನ ಮಾಡ್ತಾ ಬಂದಿದ್ದೀನಿ.
2: ಮೇಡಮ್, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ರಾಜ್ಯ ಪ್ರಶಸ್ತಿ ತಮಗೆ ದಕ್ಕಿದ್ದು ತಕ್ಕದ್ದಾಗಿದೆ ಅನಿಸ್ತಾ ಇದೆ. ಈಗ ಮೇಡಮ್ ತಾವು ಹೇಳಿ ತಮಗೆ ಸಂದ ಇತರ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ.
1: ಈ ನನ್ನ ಈ ಒಂದು ಸೇವೆಯನ್ನು ಗುರುತಿಸಿ ಮೊಟ್ಟ ಮೊದಲಿಗೆ 2016 ನಮ್ಮ ಸಾರ್ವಜನಿಕ ಶಿಕ್ಷಣ ಇಲಾಖೆಯಿಂದ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ ಕೊಟ್ಟರು. 2017 ವಿಶ್ವ ಶೈಕ್ಷಣಿಕ ದಿನಾಚರಣೆಯೊಳಗೆ ಕಾಯಕಶ್ರೀ ಪ್ರಶಸ್ತಿಯನ್ನು ಬಂದಿದೆ. 2018 ಡಾಕ್ಟರ್ ಸಜನ್ ನಾಗಲೋಟಿ ಮಠ ಜಿಲ್ಲಾ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ. 2019 ಅಕ್ಷರ ತಾಯಿ ಸಾವಿತ್ರಿಬಾಯಿ ಪುಲೆ ಅತ್ಯುತ್ತಮ ಶಿಕ್ಷಕ ಪ್ರಶಸ್ತಿ. ಆಮೇಲೆ ಮುಂದೆ 19 ಒಳಗನ್ನ ಮುಕ್ತಿ ಮಠದವರು ಅವ್ರ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಆಚರಣೆ ಮಾಡಿದ್ರು, ಅದರೊಳಗೆ ವಿದ್ಯಾವಾರಧಿ ಪ್ರಶಸ್ತಿ ಅಂತ ಕೊಟ್ಟರು. ಆಮೇಲೆ 2020 ನಮ್ಮ ಮನೆಯವರು ನಾವು ಎಲ್ಲ ನಾವೊಂದು ಏನೇ ಕೆಲಸ ಮಾಡ್ಬೇಕಾದ್ರೆ ನನ್ನ ಮನೆಯವರು ನಮ್ಮ ಕುಟುಂಬದ ಬಹಳ ಬೆಂಬಲ ಇರೋದ್ರಿಂದ ಒಂದು ಆದರ್ಶ ದಂಪತಿ ಅಂತೇಳಿ ಪ್ರಶಸ್ತಿಯನ್ನು 2019 ಕೊಟ್ಟರು. 2020 ಡಯಟ್ನೊಳಗೆ ಒಂದು ಏನು ಕಾರ್ಯಕ್ರಮ ಆಯ್ತಲ್ಲ ನನ್ನ ವಿದ್ಯಾಗಮ ಭೂಮಿಕೆ ಒಂದು ಪುಸ್ತಕ ಬಿಡುಗಡೆ ಆದೊಳಗೆ ಆಯುಕ್ತರು ಆ ಒಂದು ಕೆಲಸವನ್ನು ಪ್ರಶಂಸಿಸಿ ನನ್ನನ್ನು ಸತ್ಕಾರವನ್ನು ಕೂಡ ಮಾಡಿದರು. 2021 ಗಡಿನಾಡು ಸಾಧಕ ರತ್ನ ಪ್ರಶಸ್ತಿ. 2022 ಚಿತ್ರದುರ್ಗದೊಳಗೆ ಶ್ರೇಷ್ಠ ಶಿಕ್ಷಣ ಪ್ರಶಸ್ತಿ ಕೊಟ್ಟರು, ಶ್ರೇಷ್ಠ ಶಿಕ್ಷಣ ರತ್ನ ಅಂತೇಳಿ. ಆಮೇಲೆ 22 ಗಣರಾಜ್ಯೋತ್ಸವದ ಅಂಗವಾಗಿ ಸೋಷಿಯಲ್ ಕ್ಲಬ್ ಹುಬ್ಬಳ್ಳಿ ಇವರು ಈ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದಂಥ ಸೇವೆಯನ್ನು ಗುರುತಿಸಿ ರಾಷ್ಟ್ರೀಯ ಸಾವಿತ್ರಿಬಾಯಿ ಫುಲೆ ಒಂದು ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದರು. ಆಮೇಲೆ 11/1/2022 ಶ್ರೇಷ್ಠ ಶಿಕ್ಷಣ ರತ್ನ ಅಂತೇಳಿ ಬಿರುದನ್ನು ಕೊಟ್ಟರು ರಾಯಚೂರದವರು. 26 ಒಂದು 2022 ಒಳಗ 6-3 2022 ಪುಟ್ಟರಾಜ ಗವಾಯಿ ಜಯಂತ್ಯುತ್ಸವ ನಿಮಿತ್ತ ಸೇವಾ ಸಮಿತಿ ನವದೆಹಲಿ ಇವರು ರಾಷ್ಟ್ರೀಯ ಸೇವಾರತ್ನ ಪ್ರಶಸ್ತಿಯನ್ನ ಕೊಟ್ಟರು. ಇದೇ ರೀತಿ ಮೊನ್ನೆ ರಾಜ್ಯ ಪ್ರಶಸ್ತಿ ಅಂದ್ರೆ 5-9-9-2022 ಈ ಕರ್ನಾಟಕ ರಾಜ್ಯದ ಉತ್ತಮ ಶಿಕ್ಷಕ ಪ್ರಶಸ್ತಿ ಅಂತ ಮುಖ್ಯಮಂತ್ರಿಯವರು ಒಂದು ವಿಧಾನಸೌಧದಲ್ಲಿ ನಡೆದಂತ ಕಾರ್ಯಕ್ರಮದೊಳಗ ಕೊಟ್ಟು ಗೌರವಿಸಿದ್ದು ತಮಗೆಲ್ಲರಿಗೂ ತಿಳಿದ ವಿಷಯ.
2: ಬಹಳಷ್ಟು ಹೆಮ್ಮೆ ಆಗುತ್ತೆ ಮೇಡಮ್. ಮಕ್ಕಳ ಭವ್ಯ ಭವಿಷ್ಯದ ಬುನಾದಿಯಾಗಿರುವ ತಮಗೆ ಈ 22 ವರ್ಷಗಳ ಶಿಕ್ಷಕ ವೃತ್ತಿ ಏನನ್ಸುತ್ತೆ?
1: ಈ ಒಂದು ಶಿಕ್ಷಕ ವೃತ್ತಿ ನನಗೆ ಬಹಳ ತುಂಬಾ ಒಂದು ಸಂತಸವನ್ನ ತಂದು ಕೊಟ್ಟಿದೆ. ನಮ್ಮ ಯೋಚನೆಯಂತೆ ನಾವೊಂದು ಈ ಶಿಕ್ಷಣವನ್ನ ನಮ್ಮ ಯೋಚನೆಯಂತೆ ನಾವು ಕೆಲಸ ಮಾಡ್ಬೇಕು. ಇನ್ ಇನ್ನೊಬ್ಬರು ಕಾಪಿ ಮಾಡಿದ ಸಕ್ಸಸ್ ಆಗಂಗಿಲ್ಲ. ನಮ್ದು ಯೋಚನೆಯಂತೆ ನಾವು ಏನಿದೆ ಕೆಲಸ ನಾವು ಯಾವ ರೀತಿ ಮಾಡ್ಬೇಕನ್ನೋ ನಾವು ಒಂದು ರೂಪರೇಷೆ ಹಾಕೊಂಡು ಮಾಡ್ತೀವಲ್ಲ ಅದು ಯಶಸ್ವಿ ಆಗುತ್ತದಂತ ನಂದೊಂದು ಅಭಿಪ್ರಾಯ. ನನ್ನ ಬಹಳ ಒಂದು ಸಂತಸವನ್ನ ತಂದು

0: ಅಂತ ಸಂತಸ ಮತ್ತು ಒಂದು ಹೆಮ್ಮೆ, ಸಂತೃಪ್ತಿ ಮತ್ತು ಗೌರವ ಎಲ್ಲವನ್ನು ತಂದು ಕೊಟ್ಟಂತ ಇದು ಶಿಕ್ಷಕ ವೃತ್ತಿ. ಬಹಳ ಒಂದು ಹೆಮ್ಮೆ ಅನಿಸ್ತದೆ.
1: ಮೇಡಮ್, ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆಡಿದಂತಹ ಮಾತುಗಳು, ನೀವು ಮಾಡಿದಂತಹ ಸೇವೆ ಇವನ್ನೆಲ್ಲ ಕೇಳಿದಾಗ ಇವತ್ತಿಗೂ ಶಿಕ್ಷಣ ಗುರು ಅನ್ನುವಂಥದ್ದು ಎಷ್ಟು ಪ್ರಸ್ತುತ ಅನ್ನೋದು ಗೊತ್ತಾಗುತ್ತೆ. ನೀವು ಮಾಡಿರುವಂತಹ ಸಾಧನೆ ಬಹಳ ಅಪ್ರತಿಮವಾಗಿದೆ. ನಿಮ್ಮಿಂದ ಸ್ಫೂರ್ತಿಯಾಗಿ ನಾನು ಶಿಕ್ಷಕಿ ಆಗ್ಬೇಕು, ಶಿಕ್ಷಕ ಆಗ್ಬೇಕು ಅನ್ನೋರಿಗೆ ನಮ್ಮ ವೇಣುಧ್ವನಿಯ ಮುಖಾಂತರ ಯಾವ ಒಂದು ಕಿವಿ ಮಾತನ್ನ ಹೇಳಲು ಇಷ್ಟಪಡ್ತೀರಾ?
0: ಗುರುವಿನಂತೆ ಶಿಷ್ಯ ಅನ್ನೋ ಹಾಗೆ ನಾವು ಒಳ್ಳೆ ಮಕ್ಕಳು, ನಾವು ಮಕ್ಕಳಾಗಿ ನೋಡೋದು, ನಮ್ಮ ಸ್ವಂತ ಮಕ್ಕಳಂತೆ ನಾವು ಪ್ರೀತಿಸಿದ್ರ ಆ ಮಕ್ಕಳು ತಮ್ಮ ಗುರು ಅಂತಕ್ಕಿಂತ ತಂದೆ, ಒಂದು ತಂದೆ ತಾಯಿ ಸ್ಥಾನದಾಗ ಇಟ್ಟು ನಾವು ಹೇಳಿದ ಮಾ ಪ್ರತಿಯೊಂದನ್ನು ಚಾಚು ತಪ್ಪದೆ ಪಾಲಿಸ್ತಾರ. ನನ್ನ ಶಾಲೆಯೊಳಗೆ ನನ್ನ ವರ್ಗದೊಳಗೆ ಇರುವಂತಹ ಮಕ್ಕಳು ಅವರನ್ನ ನಾ ಶಾಲೆ ಮಕ್ಕಳಂತ ನೋಡಂಗಿಲ್ಲ, ನನ್ನ ಸ್ವಂತ ಮಕ್ಕಳು ಅಂತ ಹೇಳಿ ನಾನು ನೋಡ್ತೇನೆ. ಅವ್ರ ಒಂದು ಅಷ್ಟು ಒಂದು ಪ್ರೀತಿಯಿಂದ ನಾನು ಹಸುಗೋತಾರಲ್ಲ. ಒಂದು ಒಂದು ಉದಾಹರಣೆ ಹೇಳ್ತೀನಿ ನಾನು. ಈ ಕಳೆದ ಒಂದು 2016 ಸಾಲಿನೊಳಗ ಒಂದು ಹುಡುಗಿದ್ದ ನನ್ನ ಹತ್ರ, ಅವ್ ಬಹಳ ಅಂದ್ರೆ ಬಹಳ ಜಗಳಗಂಟಿದ್ದ. ಅವ್ 5ನೇ ತರಗತಿಯಿಂದ 7ನೇ ತರಗತಿ ನಾ ಕಲಿಸಿದ್ನಿ. ಆ ಹುಡುಗ ಅವನ್ ನಾವು ಒಂದು ವಿದ್ಯಾರ್ಥಿ ಒಂದು ಅವನನ್ನು ಚೇಂಜ್ ಮಾಡ್ಬೇಕು ನಾವು. ಅವನ ಗುಣಗಳನ್ನ, ಕೆಟ್ಟ ಗುಣಗಳನ್ನ ತೆಗೆದು ಒಳ್ಳೆಯ ಒಳ್ಳೆ ವ್ಯಕ್ತಿಯನ್ನಾಗಿ ಮಾಡೋದ್ರ ಒಂದು ಗುರುವಿಂದು ಒಳ್ಳೆ ಗುರುವಿನ ಲಕ್ಷಣ. ಎಷ್ಟು ಜಗಳಗಂಟಿದ್ದವ. ಆಮೇಲೆ ಅವನ ಎಷ್ಟು ಅವ್ನು ಬಡಿತಿರ್ಕಿಲ್ಲ ಏನಿಲ್ಲ, ಅವ್ನು ತಿಳಿಸಿ ಹೇಳಿ ಹೇಳಿ ಕೊನೆಗೆ ಅವ್ನು 5ನೇ ತರಗತಿಯಿಂದ 7ನೇ ತರಗತಿಗೆ ಬಂದ. 7ನೇ ತರಗತಿ ಪಾಸ್ ಆಗಿ ನಮ್ಮ ಶಾಲೆಯಿಂದ ಹೋಗ್ಬೇಕಾದ್ರ, ಟೀಚರಿ ನಾ ನೀವು ಹೇಳಿದ್ರಿಂದ ನಾ ಚಲೋ ಆದನ್ರಿ, ಈ ಒಂದು ಶಬ್ದ ಅದ. ಈಗ ಅವ ಒಳ್ಳೆ ವಿದ್ಯೆಗ ನನಗ ಅಗದಿ ಒಂದು ನಾನು ಆ ಬ್ಯಾಚಿನ ಹುಡುಗರು ಅದಲ್ಲ ಒಂದು ಅವ್ರು ಇನ್ನೂ ತನಕ ನಾನು ಮರ್ತಿಲ್ಲ ಅವರು. ಆ ಮಕ್ಳು ನನ್ನ ಹುಟ್ಟಬ ನನಗ ನೆನಪಿರಂಗಿಲ್ಲ. ಖರೆ ಅವ್ರ ಮನಿ ಈಗ ದೊಡ್ಡ ಡಿಗ್ರಿಗೆ ಅದಾರ ಅವ್ರು ಕಾಲೇಜ್ ಪದವಿಯೊಳಗಿದ್ರು ಪ್ರತಿ ವರ್ಷ ನನ್ನ ಹುಟ್ಟಬ್ಬನ ನನ್ನ ಮನಿಗೆ ಬಂದು ಒಂದು ವಿಜೃಂಭಣೆಯಿಂದ ಅತಿ ಭಕ್ತಿಯಿಂದ ಆಚರಿಸ್ತಾರ. ಅಂದ್ರ ನಾವು ಒಂದು ಮಕ್ಕಳಿಗೆ ಯಾವ ರೀತಿ ಒಂದು ಬೋಧನೆ ಮಾಡ್ತೀವಿ, ಒಂದು ಮಾರಲ್ ಎಜುಕೇಶನ್ ಅಷ್ಟ ಮಹತ್ವ ಐತಿ. ಈ ಮೇನ್ ಅಂದ್ರ ಶಿಸ್ತ. ಈಗ ಶಿಕ್ಷಣ ಎರಡನೇದ್ದು, ಮೊದಲ ಅವ್ರಿಗೆ ನಾವು ಜೀವನದಲ್ಲಿ ಶಿಸ್ತ ಕಲಿಸ್ಬೇಕು, ಯಾವ ರೀತಿ ಇರಬೇಕು, ಮತ್ತೆ ಇನ್ನೊಬ್ಬರ ಜೊತೆ ಬಿಹೇವಿಯರ್ ಯಾವ ದೊಡ್ಡವ್ರ ಜನರಿ, ಒಂದು ಸ್ನೇಹಿತರ ಜೋಡಿ ಯಾವ ರೀತಿ ವರ್ತನೆ ಇರಬೇಕು, ಹಿರಿಯರಿಗೆ ಯಾವ ರೀತಿ ಗೌರವ. ಮೊದಲ ಮಕ್ಕಳಿಗೆ ನಾವು ಏನ್ ಮಾಡ್ಬೇಕು, ಒಂದು ಮಾರಲ್ ಎಜುಕೇಶನ್ ಅನ್ನ ಅವ್ರಿಗೆ ಕೊಟ್ರ, ಅವರು ಅದ್ರ ಜೊತೆ ಮಾರಲ್ ಎಜುಕೇಶನ್ ದಾಗ ಅವ್ರು ಶಿಸ್ತ ಆದ್ರಂದ ಈ ಬೇರೆ ಎಜುಕೇಶನ್ ಆಟೋಮೆಟಿಕ್ ಅವರು ಕಲಿತಾರ. ಯಾಕಂದ್ರ ಮೊದಲ ಮಕ್ಕಳಿಗೆ ನಾವು ಶಿಸ್ತ ಅದಕ್ಕೆ ನಾ ಹೆಚ್ಚು ಮಹತ್ವ ಕೊಡ್ತೀನಿ. ಮೊದಲ ಶಿಸ್ತ ಆಗಿ ಒಂದು ಮಾರಲ್ ಆಗಿ ಒಂದು ಯಾವ್ದು ಕೆಟ್ಟ ಸ್ವಭಾವ ಅವರಲ್ಲಿ ಇರಬಾರ್ದು, ಒಂದು ಬೈಯುದು ಅನ್ನು ಏನೋ ಅನ್ನು ಒಂದು ಒಳ್ಳೆಯ ಒಂದು ರೀತಿಯಾಗಿ ನಾವು ಮಾರಲ್ ಹಾಕಿದೇವ ಅಂದ್ರ ಅವ್ರು ಒಂದು ಮುಂದಿನ ಜೀವನ ಆಟೋಮೆಟಿಕ್ ಶಿಸ್ತ ಆಗ್ತದೆ ಅಂತ ಹೇಳಿ ನನ್ನ ಒಂದು ಅಭಿಪ್ರಾಯ.
1: ಖಂಡಿತ ಮೇಡಮ್, ಬಹಳಷ್ಟು ಒಳ್ಳೆಯ ವಿಚಾರಗಳನ್ನ ಮಾತಾಡಿದ್ರಿ. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಆಡಿದಂತಹ ಮಾತುಗಳು, ಮಾಡಿದಂತಹ ಸೇವೆ ಇವತ್ತು ಕೇಳಿದಾಗ ನೀವು ಮಾಡಿರುವಂತಹ ಸಾಧನೆ ಬಹಳ ಅಪ್ರತಿಮವಾಗಿದೆ. ತಮ್ಮನ್ನ ಪರಿಚಯಿಸುವಂತಹ ಅವಕಾಶವನ್ನ ನಮಗೆ ಕೊಟ್ರಿ. ಇದುವರೆಗೂ ನಿಮ್ಮ ಸಿರಿಮುಡಿಗೆ ದೊರೆತಂತಹ ಪ್ರತಿಯೊಂದು ಪ್ರಶಸ್ತಿಗೂ ಕೂಡ ಅಭಿಮಾನದಿಂದ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ ಮೇಡಮ್. ಧನ್ಯವಾದಗಳು.
0: ತಾವು ನನ್ನನ್ನು ಇಲ್ಲಿ ಕರೆಸಿ ಒಂದೆರಡು ನನ್ನ ಮಾತುಗಳನ್ನು ಹಂಚಿಕೊಳ್ಳೋದಕ್ಕೆ ಅವಕಾಶವನ್ನು ಕೊಟ್ಟದಕ್ಕಾಗಿ ಈ ವೇಣುಧ್ವನಿಯ ಎಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ.
1: ಸ್ನೇಹಿತರೆ, ಕೇಳಿದ್ರಲ್ಲ, ಇಂದಿನ ರಾಜ್ಯ ಪ್ರಶಸ್ತಿ ಪುರಸ್ಕೃತೆ ಸಮಾಜ ಸೇವಕಿ ಲೇಖಕಿ ಶ್ರೀಮತಿ ಸುಶೀಲಾ ಲಕ್ಷ್ಮೀಕಾಂತ್ ಗುರವ ಇವರ ಸಾಧನೆಯನ್ನು ಮೆಲುಕು ಹಾಕುವಂತಹ ಸೌಭಾಗ್ಯ ನಮ್ಮದಾಗಿತ್ತು. ಈ ಒಬ್ಬ ಸಾಧಕಿಯನ್ನ ನಿಮಗೆ ಪರಿಚಯ ಮಾಡದೆ ಹಾಗೇನೆ ಅಭಿನಂದಿಸಿದೆ. ನೀವು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ್ರಿ. ಧನ್ಯವಾದಗಳು. 90.4 FM ಅಲ್ಲಿ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ. ಇದು ನಿಮ್ಮ ಬೆಳಗಾವಿಯ ಬಾನುಲಿ ಕೇಂದ್ರ KLE ವೇಣುಧ್ವನಿ. ನಮಸ್ಕಾರ.
2: ಬೆಳಗಾವಿಯ KLE ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: KLE ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: KLE ಆಯುರ್ವೇದ ಆಸ್ಪತ್ರೆ, ಶಹಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312486286.

ನಮಸ್ಕಾರ, ಇದು ಬೆಳಕಾಫಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 FM KLE ಕನಸು. ನಾನು ಮಂಜುನಾಥ್ ಪೈ ನಿಮ್ಮೊಂದಿಗೆ ಈ ಕಾರ್ಯಕ್ರಮದಲ್ಲಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ಮೊದಲನೇ ಗೀತೆ ಬಿನ್ ಲಾಡೆನ್, ಚಿತ್ರ ಜೋಗಿ, ಗಾಯಕರು ಸೋನು ಕಕ್ಕರ್ ಹಾಗೂ ಗುರು ಕಿರಣ್, ಸಂಗೀತ ನಿರ್ದೇಶಕರು ಗುರು ಕಿರಣ್, ಸಾಹಿತ್ಯ ಪ್ರೇಮ್. ಹಾಡನ್ನು ಕೇಳಿ

ಮಧುರವಾದ ಗೀತೆಗಳ ಕಾರ್ಯಕ್ರಮ ಕೆ ಎಲ್ ಇ ಚಿತ್ರಮಾಲಾ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಕಾರ್ಯಕ್ರಮದ ಮುಂದಿನ ಗೀತೆ ನದೀಮ್ ಧೀಮ್, ಚಿತ್ರ ಗಾಳಿಪಟ, ಗಾಯಕರು ಕೆ ಎಸ್ ಚಿತ್ರ, ಸಂಗೀತ ನಿರ್ದೇಶಕರು ವಿ ಹರಿಕೃಷ್ಣ, ಸಾಹಿತ್ಯ ಜಯಂತ್ ಕಾಯ್ಕಿಣಿ ಹಾಗೂ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ಮಧುರವಾದ ಗೀತೆಗಳ ಕಾರ್ಯಕ್ರಮ KLE ಚಿತ್ರಮಾಲಾ. ಮುಂದಿನ ಗೀತೆ ದಂಪವರ ಚಿತ್ರ ಪವರ್. ಗಾಯಕರು ಪುನೀತ್ ರಾಜ್ಕುಮಾರ್ ಹಾಗೂ ರಂಜಿತ್ ಉನ್ನಿ. ಸಂಗೀತ ನಿರ್ದೇಶಕರು SS ತಮನ್. ಸಾಹಿತ್ಯ ಚಂದನ್ ಶೆಟ್ಟಿ. ಹಾಡನ್ನು ಕೇಳಿ ಆನಂದಿಸಿ.

ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ವೇಣುಧ್ವನಿ 90.4 ಎಫ್ಎಂ ಕೆಎಲ್ಇ ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಕಾರ್ಯಕ್ರಮವಿದು ಕೆಎಲ್ಇ ಚಿತ್ರಮಾಲಾ. ಮುಂದಿನ ಗೀತೆ ಹಳೆ ಪಾತ್ರೆ, ಗಾಯಕರು ಕೈಲಾಶ್ ಖೇರ್ ಹಾಗೂ ಸೌಮ್ಯ ರಾವ್, ಸಾಹಿತ್ಯ ಯೋಗರಾಜ್ ಭಟ್, ಚಿತ್ರ ಜಂಗ್ಲಿ. ಹಾಡನ್ನ ಕೇಳಿ ಆ

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಪಂಕಜ. ಗಾಯಕರು ಮಮತಾ ಶರ್ಮಾ, ಸಾಹಿತ್ಯ ಹರಿಕೃಷ್ಣ ಹಾಗೂ ಯೋಗರಾಜ್ ಭಟ್. ಹಾಡನ್ನ ಕೇಳಿ ಆನಂದಿಸಿ.

ಕೆಎಲ್ಇ ಚಿತ್ರಮಾಲಾ ಕಾರ್ಯಕ್ರಮದ ಮುಂದಿನ ಗೀತೆ ಅಣ್ಣ ತಂಗಿಯರ. ಚಿತ್ರ ಅಣ್ಣ ತಂಗಿ. ಸಂಗೀತ ನಿರ್ದೇಶಕರು ಹಂಸಲೇಖ. ಗಾಯಕರು ಎಸ್ ಪಿ ಬಾಲಸುಬ್ರಹ್ಮಣ್ಯಂ. ಸಾಹಿತ್ಯ ಹಂಸಲೇಖ. ಹಾಡನ್ನ ಕೇಳಿ ಆನಂದಿಸಿ.

0: ಇದುವರೆಗೂ ಕೇಳಿದ್ರಿ KLE ಚಿತ್ರಮಾಲಾ ಕಾರ್ಯಕ್ರಮ, ಮಧುರವಾದ ಗೀತೆಗಳ ಕಾರ್ಯಕ್ರಮ. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ 90.4 FM, KLE ಕನಸು. ನಮಸ್ಕಾರ.
1: ಈ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ,
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0831255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ನಮಸ್ಕಾರ ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ. ಇದು ಕೆಎಲ್ಇ ವೇಣುಧ್ವನಿ 90.4 FM. ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ಮಹಿಳೆಯ ಕನಸುಗಳಿಗೆ ಗರಿ ನೀಡುವ ಕಾರ್ಯಕ್ರಮವಿದು ಮಹಿಳಾ ವೇದಿಕೆ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ದೃಶ್ಯಕಲೆಯ ಲೋಕದಲ್ಲಿ ತಮ್ಮದೇ ಆದ ಗುರುತು ಮಾಡಿಕೊಂಡಿರುವ ಕಲಾವಿದೆ ಹಾಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಮಾಜಿ ಸದಸ್ಯರಾದಂತಹ ಶಿಲ್ಪಾ ಎಚ್ ಕಡಗ್ಬಾವಿ ಅವರು. ಮೇಡಮ್ ನಮಸ್ತೆ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ.
1: ನಮಸ್ತೆ
0: ಮೇಡಮ್. ಈಗ ಬಣ್ಣಗಳ ಬಗ್ಗೆ ಹಾಗೇನೆ ಕುಂಚದ ಬಗ್ಗೆ ಒಲವು ಮೂಡಿದ್ದು ಯಾವಾಗ ಅಂತ, ಬಾಲ್ಯದಲ್ಲಿ ಆಸಕ್ತಿ ಇತ್ತ ನಾನು ಒಬ್ಬ ಚಿತ್ರಕಲೆಗಾರ್ತಿ ಆಗ್ತೀನಿ ಅನ್ನೋದು, ಬಾಲ್ಯದ ಬಗ್ಗೆ ಹಾಗೇನೆ ತಂದೆ ತಾಯಿ ಪರಿಚಯವನ್ನ ಮಾಡಿಕೊಡಿ.
1: ನಾನು ಚಿಕ್ಕವಳಿರುವಾಗಿದ್ದಾನೆ ಇಂಟ್ರೆಸ್ಟ್ ಇದೆ ನನಗೆ, ಅಂದ್ರೆ ನನ್ನ ತಂದೆ ತಾಯಿ ಇಬ್ರು ಕಲಾವಿದರಿರೋದ್ರಿಂದ ನನಗೆ ಪ್ರೋತ್ಸಾಹ ಕೊಟ್ರು ಬಹಳ ಅಲ್ಲಿಂದಾನೆ. ಸೊ ನಾನು ತಿಳುವಳಿಕೆ ಬರೋಕ್ ಸ್ಟಾರ್ಟ್ ಆದಾಗಿಂದಾನೆ ಪೇಂಟಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ನಮ್ಮ ತಂದೆ ತಾಯಿ ಇಬ್ರು ನನಗೆ ಯಾವುದೇ ಕಾಂಪಿಟೇಷನ್ಸ್ ಇರಲಿ, ಪ್ರೈಸ್ ಬರಲಿ ಬಿಡಲಿ, ಒಟ್ಟು ಕಳಿಸಿದ್ರು ಪೇಂಟಿಂಗ್ ಕಾಂಪಿಟೇಷನ್ಸ್ಗೆ. ಸೊ ಆವಾಗಿಂದ ಸ್ಟಾರ್ಟ್ ಆಗಿದೆ ನಂದು ಆರ್ಟ್ ಜರ್ನಿ. ಆಮೇಲೆ ನನಗೆ ಚಿಕ್ಕವಳಿರುವಾಗಿಂದ ನಮ್ಮ ತಂದೆಯವರು ಬೇಗ ಎಬ್ಬಿಸಿದ್ರು, 5:30 ಎಬ್ಬಿಸೋ ಒಂದು ರೂಢಿಯಲ್ಲಿತ್ತು. 5:30 ಎಬ್ಬಿಸಿದ್ರೆ 6 ಗಂಟೆಗೆ ನಾವು ಆನ್ ದ ಸ್ಪಾಟ್ ಹೋಗ್ತಿದ್ವಿ, ಅಂದರೆ ಪೇಂಟಿಂಗ್ ಮಾಡಲಿಕ್ಕೆ ನಮ್ಮ ತಂದೆಯವರು ಹೊರಗಡೆ ಕರ್ಕೊಂಡು ಹೋಗ್ತಿದ್ರು. ಭೂದೃಶ್ಯ ಅಂದರೆ ಲ್ಯಾಂಡ್ಸ್ಕೇಪ್ಸ್ ಮಾಡಲಿಕ್ಕೆ ನಮ್ಮದೊಂದು ರೂಢಿ ಇತ್ತು, ಒಂದು ಅಭ್ಯಾಸ. ಪ್ರತಿದಿನ 6 ಗಂಟೆಯಿಂದ 8:30 ಹೊರಗಡೆ ಹೊಸ ಬೆಳಕು ಅಂದರೆ ಮಾರ್ನಿಂಗ್ ಫ್ರೆಶ್ ಆಗ್ತಾನೆ ಸೂರ್ಯೋದಯ ಆಗ್ತಿರೋದು ಪೇಂಟಿಂಗ್ಸ್ ಮಾಡೋಕೆ ಹೋಗ್ತಿದ್ವಿ ನಾವು. ಒಂದು ಸ್ಪಾಟ್ ನಮ್ಗೆ ಎಲ್ಲಿ ಚೆನ್ನಾಗಿ ಅನಿಸುತ್ತೋ ಅಲ್ಲಿ ಕೂತ್ಬಿಟ್ಟು ಮುಂದ್ಗಡೆ ಕಾಣ್ತಿರೋದು ನೋಡಿ ವಾಟರ್ ಕಲರಲ್ಲಿ ಅದು ಮಾಡೋ ರೂಢಿ ಇತ್ತು. ಸೊ ಎವ್ರಿ ಡೇ ಹೋಗ್ತಾ ಇದ್ವಿ, ಹಾಗಾಗಿ ಬೇಗ ಎಬ್ಬಿಸ್ತಿದ್ರು ಪೇಂಟಿಂಗ್ ಮಾಡಬೇಕು ಹೇಳು ಅಂಥೇಳಿ. ಸೊ ಅಲ್ಲಿಂದ ನಂದು ದಿನ ಸ್ಟಾರ್ಟ್ ಆಗ್ತಾ ಇತ್ತು. ಅದಾದಮೇಲೆ ನಾವು ಕಾಲೇಜಿಗೆ ಹೋಗ್ತಿದ್ವಿ, ಅಂದರೆ ನಮ್ಮ ತಂದೆಯವರು HOD ಇದ್ರು, ಫೈನ್ ಆರ್ಟ್ಸ್ ಕಾಲೇಜ್ HOD, ಸ್ಕಲ್ಪ್ಚರ್ ಡಿಪಾರ್ಟ್ಮೆಂಟ್. ಪೇಂಟಿಂಗ್ಸ್ ಸಹಿತ ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ಸಲ್ಲಿ ಫೇಮಸ್ ಅಂದರೆ ಎಕ್ಸ್ಪರ್ಟ್ ಇದ್ರು ಅವರು. ಅದಾದಮೇಲೆ ಮೂರ್ತಿಗಳು ಮಾಡ್ತಾಯಿದ್ರು, ದಾವಣಗೆರೆಯಲ್ಲೆಲ್ಲ ಮೂರ್ತಿ ಎಲ್ಲ ಮಾಡಿದ್ದಾರೆ. ಸೊ ಮೂರ್ತಿ ಮಾಡ್ಬೇಕಾದ್ರೆ ನಾನು ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದೆ. ನಂದು BFA ಫಸ್ಟ್ ಇಯರ್ ಮುಗಿದ್ಮೇಲೆ ನಂದು ಸೆಕೆಂಡ್ ಡಿಗ್ರಿ ಸಲುವಾಗಿ BFA ಇನ್ ಸ್ಕಲ್ಪ್ಚರ್ ತೊಗೊಂಡ್ರು. ಸೊ ಸ್ಕಲ್ಪ್ಚರ್ ತೊಗೊಂಡು ಜಾಯ್ನ್ ಆಗಿದೆ ನಾನು. ಸ್ವಲ್ಪ ಮುಂದ್ಗಡೆ ಯಾರನ್ನು ಕುಡಿಸ್ಕೊಂಡ್ಬಿಟ್ಟು ಅವ್ರು ಹೆಂಗಿದ್ದಾರೆ ಹಂಗೆ ಒಂದು ಮೂರ್ತಿ ಮಾಡೋದು ನನಗೆ ಕಲಿಸಿದ್ರು ನಮ್ಮ ತಂದೆಯವರು.
0: ಈಗ ತಂದೆ ತಾಯಿ ಇಬ್ರು ಕಲಾವಿದರಾಗಿದ್ರು ಅಂತ ಹೇಳಿದ್ರಿ, ಅವ್ರ ಪ್ರಭಾವ ಹೇಗೆ ತಮ್ಮ ಮೇಲೆ ಬಿತ್ತು ಅಂತ?
1: ನಮ್ಮಮ್ಮ ಪ್ರತಿದಿನ 3 ಗಂಟೆಯಿಂದ 6 ಗಂಟೆ ತನಕ ಹೆಣ್ಣು ಮಕ್ಕಳಿಗೆ ಅಂದರೆ ಗ್ರಾಜ್ಯುಯೇಷನ್ ಮುಗಿಸ್ತಾರೆ, ಹಾಂ ಮಹಿಳೆಯರಿಗೆ ಗ್ರಾಜ್ಯುಯೇಷನ್ ಮುಗಿಸಿರ್ತಾರೆ, ಕಾಲೇಜಿಗೆ ಹೋಗಾದ್ಮೇಲೆ ಮುಂದೇನು ಮಾಡಬೇಕು ಅಂತಿರ್ತಾರೆ. ಅವರೆಲ್ಲ ಪೇಂಟಿಂಗ್ಸ್ ಕಲಿಯಕ್ಕೆ ಬರ್ತಿದ್ರು, ತುಂಬ ಜನ ಬರ್ತಿದ್ರು ಮನೆಗೆ. ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದೆ ನಾನು. ನನ್ನ ಪ್ರಾಬ್ಲಿ ಅವಾಗ 5th, 6th, 7th ಸ್ಟ್ಯಾಂಡರ್ಡಲ್ಲೇ ಇದ್ದೇನೋ, ಅವಾಗ ಅವಾಗಿಂದ ಚಾಲು ಮಾಡಿದೆ ನನಗೆ ಹೇಳ್ಕೊಡಕ್ಕೆ ಪೇಂಟಿಂಗ್ಸ್ ಎಲ್ಲ. ಅವ್ರಿಗೂ ಸಹಾಯ ಮಾಡ್ತಿದ್ದೆ, ಅಮ್ಮಂಗೂ ಏನರ ಕರೆಕ್ಷನ್ಸ್ ಇದ್ರೆ ಮಾಡು ಪೇಂಟಿಂಗಲ್ಲಿ ಅಂತ ಹೇಳ್ತಿದ್ರು. ಹಂಗಾಗಿ ಅದು ಬೆಳೀತಾ ಹೋಯ್ತು. ಅದು ನಾನು ಕ್ಲಾಸ್ ಶುರು ಮಾಡಿದೆ, ಅವರು ಎವ್ರಿ ವೀಕ್ ಡೇಸಲ್ಲಿ ಮಾಡ್ತಿದ್ರು, ನಾನು ಎವ್ರಿ ಸ್ಯಾಟರ್ಡೇ ಸಂಡೇ ಮಾತ್ರ ಚಿಕ್ಕ ಮಕ್ಕಳಿಗೆ ಕ್ಲಾಸಸ್ ಸ್ಟಾರ್ಟ್ ಮಾಡಿದೆ. ಅಂದರೆ ನಮ್ಮ ಮನೆ ಹತ್ರ ಒಬ್ಬರು ಡಾಕ್ಟರ್ ಒಬ್ರು ಇದ್ರು, ಅವ್ರ ಮಕ್ಕಳಿಬ್ರು, ಅವ್ರಿಗೂ ಹೇಳಿದ್ರು ನಿನ್ಗೆ ಎಷ್ಟು ಬರುತ್ತೋ ಅಷ್ಟೇ ಹೇಳ್ಕೊಡಮ್ಮ ಅಂತ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ 2 ಕಿಡ್ಸ್ ಬರ್ತಿದ್ರು, ಅಲ್ಲಿಂದ ಚಾಲು ಆಗಿದ್ದು ಮುಂದೆ 100-100 ಮಕ್ಕಳು ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು ಒಬ್ಬರಾದ್ಮೇಲೆ ಒಬ್ರು. ಸೊ ಸ್ಯಾಟರ್ಡೇ ಸಂಡೇ ಕ್ಲಾಸ್ ಬರ್ತಾ ಬರ್ತಾ ಫುಲ್ ಆಗೋಯ್ತು ನನ್ನ ಚಿಕ್ಕವಳದ್ದು ಇದ್ದಾಗಿನಿಂದಾನೆ.
0: ಅಂದ್ರೆ ತಾವು ಚಿಕ್ಕವರಿದ್ದಾಗ್ಲೇ ಈ ಚಿತ್ರಕಲೆಯಲ್ಲಿ ತಮಗೆ ಆಸಕ್ತಿ ಇತ್ತು ಅಂತ ಆಯ್ತು. ಇನ್ನು ಈಗ ಈ ಚಿತ್ರಕಲೆಯಲ್ಲಿ ಸಾಕಷ್ಟು ಬಗೆಗಳಿವೆ, ತಾವು ಯಾವ ಬಗೆಯ ಒಂದು ಚಿತ್ರಕಲೆಯನ್ನ ಮಾಡ್ತೀರಾ ಅಂತ?
1: ಹೆಚ್ಚಾಗಿ ನಂಗೆ ಲ್ಯಾಂಡ್ಸ್ಕೇಪ್ಸ್ ಬಹಳ ಇಷ್ಟ ಆಯ್ತು, ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ಸ್, ಜಲವರ್ಣ ಭೂದೃಶ್ಯ. ಅಂದ್ರೆ ಅಲ್ಲಿ ಹೋಗಿ ಒಂದು ಸ್ಪಾಟ್ ಹೋಗ್ಬಿಟ್ಟು ಮಾಡೋದು, ಅಂದ್ರೆ ಚಿಕ್ಕವಳಿರುವಾಗಿದ್ದಾನೆ ಕಲ್ಸಿದಾರೆ ನನ್ನ ತಂದೆಯವರು. ಸೊ ಅದೇ ನಂಗೆ ಬಹಳ ಇಷ್ಟ. ಸೊ ಇಲ್ಲೂ ಬೆಳಗಾಮಲ್ಲೂ ವ್ಯಾಕ್ಸಿನ್ ಡಿಪೋ ಹೋಗಿ ಅಲ್ಲೂ ಪೇಂಟಿಂಗ್ಸ್ ಮಾಡ್ತಾ ಇರ್ತೀನಿ ಯಾವಾಗಾದ್ರೂ ಟೈಮ್ ಸಿಕ್ಕಾಗ. ಆಮೇಲೆ ಈಗ ಏನಾಯ್ತು ಅಂತಂದ್ರೆ ಇದು ಕೊರೋನಾ ಬಂತಲ್ಲ ಪ್ಯಾಂಡಮಿಕ್ ಟೈಮಲ್ಲಿ ಕೆಲವೊಂದು ಟೈಮ್ ಸಿಕ್ತು ನಂಗೆ, ಮನೆಯಿಂದ ಹೊರಗೆ ಹೋಗ್ಲಾರ್ದ ಪರಿಸ್ಥಿತಿ ಇತ್ತು. ಅವಾಗ ಏನು ಮಾಡಿದೆ, ಅಬ್ಸ್ಟ್ರಾಕ್ಟ್ ಲ್ಯಾಂಡ್ಸ್ಕೇಪ್ಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಿದೆ. ಅದು ನಂದು ಓನ್ ಸ್ಟೈಲ್, ಸಿಗ್ನೇಚರ್ ಸ್ಟೈಲ್ ಸ್ಟಾರ್ಟ್ ಆಗಿಬಿಡ್ತು ಆವಾಗಲೇ. ಜಸ್ಟ್ 1 ಇಯರ್ಯಿಂದನೇ ಅದು ಮಾಡ್ಕೊಂಡು ಬಂದೆ, ಸಾಕಷ್ಟು ಪೋರ್ಟ್ರೇಟ್ಸ್ ಮಾಡಿದೆ ಅವಾಗೂ. ಸೊ ಅದಾದಮೇಲೆ ಲ್ಯಾಂಡ್ಸ್ಕೇಪ್ಸ್ ಅಕ್ರಲಿಕ್ ಕಲರ್ಸಿಂದ ಎಕ್ಸ್ಪೆರಿಮೆಂಟ್ಸ್ ಮಾಡ್ಕೊಂಡು ಹೋದೆ, ಹಿಂಗಾದ್ರೆ ಹಿಂಗಾಗತ್ತೆ ಅಂತೇಳಿ ನಂದೇ ಶೈಲಿಯಲ್ಲಿ ಲ್ಯಾಂಡ್ಸ್ಕೇಪ್ಸ್ ಮಾಡ್ಕೊಂಡಿದ್ದೆ. ಅಬ್ಸ್ಟ್ರಾಕ್ಟ್ ಲ್ಯಾಂಡ್ಸ್ಕೇಪ್ ಪೇಂಟಿಂಗ್ಸ್ ಈಗೂ ಸಹಿತ ಅದು ಮಾಡ್ತಾ ಇದ್ದೀನಿ, ಇದು ಜನರ ಮೆಚ್ಚುಗೆ ಪಡೆದಿದೆ, ಇನ್ನೂ ಮಾಡ್ತಾನೆ ಇದ್ದೀನಿ. ಬಟ್ ಎಲ್ಲರಿಗೂ ಇಷ್ಟ ಆಗ್ತಾ ಇದೆ ನಾನು ಮಾಡ್ತಾ ಇರೋದು. ಈಫಾ ಮತ್ತು UK 27 ಅಲ್ಲಿ ಪೇಂಟಿಂಗ್ಸ್ ಎಕ್ಸಿಬಿಷನ್ ನಡೆದಿದೆ ಈಗ ಒಂದು 5-6 ತಿಂಗಳಾಯಿತು. ಸೊ ಅಲ್ಲಿ ಬಹಳಷ್ಟು ಅಪ್ರಿಸಿಯೇಷನ್ ಬರ್ತಾ ಇದೆ, ಪೇಂಟಿಂಗ್ಸು ಖರೀದಿ ಮಾಡ್ತಾ ಇದ್ದಾರೆ ಜನ ಅಲ್ಲಿಂದ. ಸೊ ಇನ್ನೊಂದು ಎಕ್ಸ್ಪರ್ಟೀಸ್ ಅಂದರೆ ಪೋರ್ಟ್ರೇಟ್ಸ್. ನಾ ಅಲ್ಲಿ ಮುಂದ್ಗಡೆ ಜನರು ಕೂಡಿಸ್ಕೊಂಡ್ಬಿಟ್ಟು ಅವ್ರು ಹೇಗಿದ್ದಾರೆ ಅವರೇ ಅವ್ರು ನೋಡಿ ಹಾಗೆ ಮಾಡ್ತೀನಿ, ಅಂದರೆ ಭಾವಚಿತ್ರ. ಸೊ ಅದು ಜಾಸ್ತಿ ಹೋಲಿಕೆ ಇರೋದ್ರಿಂದ ಖುಷಿಯಾಗತ್ತೆ ಮಾಡೋಕ್ಕೆ. ಅಂದರೆ ವಾಟರ್ ಕಲರ್ ಲ್ಯಾಂಡ್ಸ್ಕೇಪ್ಸ್ ಆಯಿತು, ಅದ್ರ ಜೊತೆಗೆ ಆಯಿಲ್ ಕಲರ್ ಪೇಂಟಿಂಗ್ಸ್ ಪೋರ್ಟ್ರೇಟ್ಸ್ ಮಾಡ್ತಾ ಇದ್ದೀನಿ, ಅದಾದಮೇಲೆ ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಅಷ್ಟು ಮಾಡ್ತಾ ಇದ್ದೀನಿ.
0: ಮೇಡಮ್, ಈಗ ತಾವು ಹೇಳಿದ್ರಿ ಸಾಕಷ್ಟು ಪ್ರದರ್ಶನಗಳನ್ನು ಕಂಡಿವೆ ತಮ್ಮ ಚಿತ್ರಕಲೆ ಅಂತ ಹೇಳಿದ್ರಿ. ತಾವು ಮೊಟ್ಟ ಮೊದಲ ಬಾರಿಗೆ ಒಂದು ಚಿತ್ರಕಲೆಯನ್ನು ಪ್ರದರ್ಶನ ಮಾಡಿದಾಗ ಆಗ ತಮಗೆ ಆದಂತಹ ಅನುಭವ ಯಾವ ರೀತಿ ಇತ್ತು?
1: ಚಿಕ್ಕವಳಿರುವಾಗ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ನಡೆಸಿದ ಚಿಕ್ಕ ನನ್ನ ಸ್ಟೂಡೆಂಟ್ ಸಲುವಾಗಿ, ಅದು ಚಿಲ್ಡ್ರನ್ಸ್ ಡೇ November 14th ಇತ್ತು. ಸೊ ಅಲ್ಲಿ ದಾವಣಗೆರೆಯಲ್ಲಿ ಒಬ್ರು ವನಿತಾ ಸಮಾಜದ ಅಂತ ಒಂದು ಇದು ಒಂದು ಹಾಲ್ ಅದ, ಅಲ್ಲಿ ನಾಗಮ್ಮ ಕೇಶವಮೂರ್ತಿ ಅಂತ ಒಬ್ರು ಪೊಲಿಟಿಷಿಯನ್, ಅವ್ರು ನಂಗೆ ಹೆಲ್ಪ್ ಮಾಡಿದ್ರು. ಸೊ ಅಲ್ಲಿ ಅವ್ರದ್ದು ಹಾಲ್ ಅಲ್ಲೇ ಒಂದು November 14th ಚಿಲ್ಡ್ರನ್ಸ್ ಡೇ ಸೆಲೆಬ್ರೇಷನ್ ಸಲುವಾಗಿ ಒಂದು 25-30 ಜನ ಸ್ಟೂಡೆಂಟ್ಸ್ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿದ್ವಿ. ಅವಾಗ ಬಹಳಷ್ಟು ಸಕ್ಸಸ್ ಸಿಕ್ತು, ಅದರಿಂದ ಬಹಳ ಜನ ಅಪ್ರಿಶಿಯೇಟ್ ಮಾಡಿದ್ರು ಅದು ಪೇಂಟಿಂಗ್ ಎಕ್ಸಿಬಿಷನ್.
0: ಈಗ ಮೇಡಮ್, ತಾವು ಒಬ್ಬ ಚಿತ್ರಕಲಾವಿದರು, ಈ ಒಂದು ಚಿತ್ರಕಲೆಯನ್ನ ಹೊರತುಪಡಿಸಿದ್ರೆ ಮತ್ತೆ ಬೇರೆ ಯಾವೆಲ್ಲ ಹವ್ಯಾಸಗಳು ಇವೆ ಅಂತ?
1: ಚಿತ್ರಕಲೆ ಹೊರತುಪಡಿಸಿದ್ರೆ ನಂಗೆ ಕುಕಿಂಗ್ ಅಲ್ಲಿ ಇಂಟ್ರೆಸ್ಟ್ ಇದೆ, ಬೇರೆ ಬೇರೆ ವೆರೈಟಿ ಕುಕಿಂಗ್ ಮಾಡಬೇಕು ಅಂತ ಆಸೆ. ಅದಾದ್ಮೇಲೆ ಗಾರ್ಡನಿಂಗ್, ನಂಗೆ ಬಹಳಷ್ಟು ವೆರೈಟಿ ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಮತ್ತೆ ಟ್ರೀಸ್, ಫ್ರೂಟ್ಫುಲ್ ಅಂದ್ರೆ ಸೀತಾಫಲ ಹಣ್ಣು ಕೊಡುವಂತ ಮರಗಳನ್ನ ಬೆಳೆಯೋದ ನಂಗೆ ಆಸೆ, ಅದು ಮಾಡ್ತಾ ಇದ್ದೀನಿ. ಅದು ಬಿಟ್ಟರೆ ಭಗವದ್ಗೀತಾ ಈಗ ಕಲಿತಾ ಇದ್ದೀನಿ, ಅಂದರೆ ಬಹಳ ಇಂಟ್ರೆಸ್ಟ್ ಇದೆ ನಂಗೆ ಭಗವದ್ಗೀತಾ. ಯಾಕೋ ಗೊತ್ತಿಲ್ಲ, ಹೈಸ್ಕೂಲ್ ಡೇಸಲ್ಲಿ ಸಂಸ್ಕೃತ ನಂದು ಫಸ್ಟ್ ಲ್ಯಾಂಗ್ವೇಜ್ ಆಗಿರೋದ್ರಿಂದ ನನಗೆ ಇಂಟ್ರೆಸ್ಟ್ ಬಂತು ಅದ್ರ ಮೇಲೆ, ಭಗವದ್ಗೀತದ ಮೇಲೆ. ಸೊ ಕಲಿತಾ ಇದ್ದೀನಿ ಈಗ ಸದ್ಯ, ಈಗ ಲಾಸ್ಟ್ ಅಧ್ಯಾಯದಲ್ಲಿದ್ದೀನಿ ನಾನು.
0: ಇವಾಗ ತಾವು ಈ ವಯಸ್ಸಿನಲ್ಲಿ ಒಂದು ಭಗವದ್ಗೀತೆಯನ್ನು ಕಲಿತಾ ಇದ್ದೀರಾ, ಮಹಿಳೆ ಅವಳನ್ನು ಅವಳು ಈ ಒಂದು ಒತ್ತಡದ ಜೀವನದಿಂದ ಹೊರತಂದು ಅಧ್ಯಾತ್ಮದತ್ತ ಹೋಗೋದು ಎಷ್ಟು ಮುಖ್ಯವಾಗುತ್ತೆ ಅಂತ ಮಹಿಳೆಗೆ?
1: ಅಧ್ಯಾತ್ಮದತ್ರ ಹೋಗೋದು ಬಹಳ ಇಂಪಾರ್ಟೆಂಟ್ ಇದೆ, ಯಾಕಂದ್ರೆ ಪೀಸ್ ಆಫ್ ಮೈಂಡ್ ಬಹಳ ಇಂಪಾರ್ಟೆಂಟ್ ಇದೆ. ಅಷ್ಟೆಲ್ಲ ಮನೆ ಜಂಜಾಟಗಳ ನಡುವೆ ತನ್ನ ಸಲುವಾಗಿ ಟೈಮ್ ಬೇಕು ಅನ್ಸುತ್ತೆ ಅವಳಿಗೂ, ಅವಳಿಗೂ ಶಾಂತವಾಗಿರ್ಬೇಕು ಅನ್ಸುತ್ತೆ. ಸೊ ಭಗವದ್ಗೀತೆ ಬಹಳ ಇಂಪಾರ್ಟೆಂಟ್, ಎಲ್ಲರೂ ಹೆಣ್ಮಕ್ಳು ಕಲಿತ್ರೆ ಬಹಳ ಬ್ಯಾಲೆನ್ಸ್ಡ್ ಲೈಫ್ ಜೀವಿಸ್ಬೋದು ಅನ್ಕೋತೀನಿ ನಾನು.

0: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಮಹಿಳಾ ವೇದಿಕೆ ಕಾರ್ಯಕ್ರಮವನ್ನ ನಿಮ್ಮ ಕೈಯಲ್ಲಿ ವೇಣುಧ್ವನಿಯಲ್ಲಿ. ನಮ್ಮೊಂದಿಗಿದ್ದಾರೆ ಶಿಲ್ಪಾ ಎಚ್ ಖಡಕ್ ಭವಿ ಅವರು. ಮೇಡಮ್, ಈಗ ತಾವೊಂದು ಕಲಾ ಸ್ಟುಡಿಯೋ ಮತ್ತು ಗ್ಯಾಲರಿಯನ್ನ ಕೂಡ ನಡೆಸ್ತಾ ಇದ್ದೀರಾ, ಅದರ ಒಂದು ಕಾರ್ಯಚಟುವಟಿಕೆಗಳು ಯಾವ ರೀತಿ ಇರುತ್ತೆ ಅಂತ?
1: ನಂದು ಕ್ರಿಯೇಷನ್ಸ್ ಫೈನ್ ಆರ್ಟ್ಸ್ ಸದಾಶಿವನಗರದಲ್ಲಿದೆ. ಆ ಆರ್ಟ್ ಗ್ಯಾಲರಿಯಲ್ಲಿ ನಂದು ಪೇಂಟಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದೀನಿ. ಬಹಳ ಜನ ಬರ್ತಾರೆ, ಪೇಂಟಿಂಗ್ಸ್ ನೋಡಿ ಅಪ್ರಿಶಿಯೇಟ್ ಮಾಡ್ತಾರೆ, ಪೇಂಟಿಂಗ್ಸ್ ಎಲ್ಲ ಖರೀದಿ ಮಾಡಿ ತಗೊಂಡು ಹೋಗ್ತಾರೆ. ನಂದೇ ಆರ್ಟ್ ಸ್ಟುಡಿಯೋ ಇರೋದ್ರಿಂದ ನಾನು ಅಲ್ಲೇ ಕೂತು ಒಂದು ಕಂಟಿನ್ಯೂಸ್ ವರ್ಕ್ ಮಾಡ್ತಾನೆ ಇರ್ತೀನಿ. ಅಲ್ಲಿ ನಂದ ಅಡುಗೆ ಕೆಲಸ ಎಲ್ಲ ಮುಗಿದ ತಕ್ಷಣ ಸೀದಾ ಇಲ್ಲೇ ಮೇಲ್ಗಡೆ ನಂದೇನು ಹಾಲ್ ಇದೆ ಅಲ್ಲಿ ಬಂದು ಪ್ರತಿ ಕ್ಷಣ ಬಂದು ಪೇಂಟಿಂಗ್ ಕುತ್ಕೊಂಡು ಮಾಡ್ತಾ ಇರ್ತೀನಿ. ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಮಾಡ್ತೀನಿ. ಆಮೇಲೆ ಯಾರು ನನಗೆ ಮಾಡೆಲ್ಸ್ ಬೇಕು ಅಂದರೆ ಯಾರನ್ನು ಕರೆದ್ಬಿಟ್ಟು ಅವ್ರ ಮುಂದ್ಗಡೆ ಕೂರಿಸ್ಕೊಂಡು ಪೋರ್ಟ್ರೇಟ್ಸ್ ಮಾಡ್ತಾ ಕೊಡ್ತೀನಿ. ಸೊ ಅಲ್ಲಿ ವಾತಾವರಣ ಹೇಗಿದೆ ಅಂದರೆ ಸುತ್ತಮುತ್ತ ನೇಚರ್ ಇರೋದ್ರಿಂದ ಹಕ್ಕಿ ಚಿಲಿಪಿಲಿ ಅಂತಾನೆ ಇರ್ತದೆ. ಅಂದರೆ ವಾತಾವರಣ ಭಾಳ ಮಧುರವಾಗಿದೆ. ಸೊ ಹಂಗಾಗಿ ಆ ಅಟ್ಮಾಸ್ಫಿಯರ್ ನಂಗೆ ಇನ್ಸ್ಪೈರ್ ಆಗುತ್ತೆ. ಸೊ ಅಲ್ಲಿ ಕುತ್ಕೊಂಡು ಪೇಂಟಿಂಗ್ಸ್ ಮಾಡ್ತೀನಿ. ಅದಾದಮೇಲೆ ಎವ್ರಿ ಸ್ಯಾಟರ್ಡೆ ಸಂಡೇ ಚಿಕ್ಕ ಮಕ್ಕಳಿಗೆ ಕ್ಲಾಸಸ್ ನಡೆಸ್ತೀನಿ ಅಲ್ಲೇ. ಸೊ 4-5 ತನಕ ಇಲ್ಲಿ ಬಹಳಷ್ಟು ಮಕ್ಕಳು, ಶಾಲೆ ಮಕ್ಕಳು ಬಂದು ಕಲಿತಾರೆ ನನ್ನ ಹತ್ರ. ಅದು ಬಿಟ್ಟರೆ ದೊಡ್ಡವರು 11-12 ತನಕ ಬ್ಯಾಚ್ ಇದೆ, ದೊಡ್ಡವರು ಬರ್ತಾರೆ. ಅಂದರೆ ತಾಯಂದಿರು, ಫ್ರೀ ಇದ್ದವರು, ಗ್ರ್ಯಾಜುಯೇಷನ್ ಮುಗಿಸ್ದವರು, ಈವನ್ ಏಜ್ ಆದವರು ಸಹಿತ ಬಂದು ಪೇಂಟಿಂಗ್ ಮಾಡ್ತಾರೆ. 11-12 ಅವರಿಗೆ ಟೈಮ್ ಫಿಕ್ಸ್ ಮಾಡಿದ್ದೀನಿ. ಸೊ ಅಲ್ಲಿ ಕೂತು ಪೇಂಟಿಂಗ್ ಮಾಡ್ತೀವಿ ಎಲ್ಲರೂ. ಆಮೇಲೆ ಸಾಯಂಕಾಲನೂ ಒಂದು ಬ್ಯಾಚ್ ಅದ 4-5. ಸೊ ಅವಾಗ ಮಕ್ಕಳೆಲ್ಲ ಬರ್ತಾರೆ ಪೇಂಟಿಂಗ್ಸ್ ಮಾಡೋಕ್ಕೆ.
0: ಇವಾಗ ತಾವು ಮಕ್ಕಳಿಗೆ ಹಾಗೇನೆ ದೊಡ್ಡವರಿಗೆ ಪೇಂಟಿಂಗ್ ಕಲಿಸ್ತೀವಿ ಅಂತ ಹೇಳಿದ್ರಿ, ತಾವು ಕಲಿಸಿದಂತಹ ಪೇಂಟನ್ನು ಆ ಮಕ್ಕಳು ಮಾಡಿ ಅದರಲ್ಲಿ ಅವ್ರೇನಾದರೂ ಒಂಚೂರು ಸಂತೃಪ್ತಿಯನ್ನು ಕಂಡ್ರೆ ಅವರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ಅಂತ?
1: ಅವರಿಗೆ ಪ್ರತಿ ವರ್ಷ ಒಂದು ಪೇಂಟಿಂಗ್ ಎಕ್ಸಿಬಿಷನ್ ಅಂತ ಮಾಡಿರ್ತೀನಿ. ಅವರಿಗೆ ಎಕ್ಸ್ಪೋಜರ್ ಸಿಗಲಿ, ಪೇಂಟಿಂಗ್ ಅಂದರೆ ಇದು ಪೇಂಟಿಂಗ್ಸ್ ಮಾಡಿ ಮುಂದೇನಪ್ಪ ಮಾಡೋದು ಅಂತ ಅಂತಾರೆ. ಅದು ಮಾಡಿ ತಮ್ಮಲ್ಲೇ ಇಟ್ಕೊಳ್ಳೋ ಬದಲು 4-5 ನೋಡಲಿ, ಅವ್ರಿಗೂ ಪೇಂಟಿಂಗ್ ಎಕ್ಸಿಬಿಷನಿಂದು ಅನುಭವ ಆಗಲಿ ಅಂತ ಹೇಳಿ ಅವ್ರಿಗೆ ಎವ್ರಿ ಇಯರ್ ಒಂದು ಹಾಲ್ ಫಿಕ್ಸ್ ಮಾಡಿಬಿಟ್ಟು ಅಲ್ಲಿ ಪೇಂಟಿಂಗ್ ಎಕ್ಸಿಬಿಷನ್ ಮಾಡಿರ್ತೀವಿ. ಸೊ ಅಲ್ಲಿ ಬೆಳಗಾವಿ ಜನ ಬಂದುಬಿಟ್ಟು ಪೇಂಟಿಂಗ್ಸ್ ನೋಡೋಕೆ ಬರ್ತಾರೆ. ನೋಡೋದಲ್ದೇ ಅವ್ರದ್ದು ಆರ್ಟ್ ಅಪ್ರಿಶಿಯೇಟ್ ಮಾಡಿ ಪೇಂಟಿಂಗ್ಸ್ ಖರೀದಿ ಮಾಡಿನೂ ತೊಗೊಂಡೋಗ್ತಾರೆ. ಹಾಗಾಗಿ ಅವ್ರಿಗೆ ಸಂತೃಪ್ತಿ ಸಿಗುತ್ತೆ, ನಾ ಮಾಡಿದೆ ಖುಷಿಯಾಯಿತು ಅಂದರೆ ಅವರಿಗೆ ಅವ್ರ ಖುಷಿ ನೋಡಿ ನನಗೆ ಖುಷಿಯಾಗತ್ತೆ. ಸೊ ಇದೆಲ್ಲ ಮಾಡಿ ಒಂದು ಸಾರ್ಥಕ ಆಯ್ತಲ್ಲ ಅಂತ ಅಂತ ಅನ್ಸುತ್ತೆ.
0: ಮಕ್ಕಳಿಗೆ ತಾವು ಪ್ರಶಂಸೆಯನ್ನ ನೀಡ್ತೀರಾ, ಪ್ರೇರಣೆಯಾಗಿ ನಿಲ್ತೀರಾ, ಹಾಗೇನೆ ತಮ್ಮ ಒಂದು ಚಿತ್ರಕಲೆಯನ್ನ ನೋಡಿ ಪ್ರೇಕ್ಷಕರ ಅಥವಾ ವಿಮರ್ಶಕರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ ತಮ್ಮ ಒಂದು ಚಿತ್ರಕಲೆಯನ್ನ ನೋಡಿ?
1: ಚಿತ್ರಕಲೆ ನೋಡಿ ಬಹಳಷ್ಟು ಜನ ಅಪ್ರಿಶಿಯೇಟ್ ಮಾಡ್ತಾರೆ. ಬಟ್ ಬಂದು ನನಗೆ ಕೇಳ್ತಾರೆ, ನಿನ್ ಪೇಂಟಿಂಗ್ಸ್ ಕೊಡ್ರಿ, ನನಗೂ ನಮ್ಮ ಮನೇಲಿ ಹಾಕೋತೀವಿ ನಾವು ಅಂತ ಕೇಳ್ತಾರೆ. ಆಮೇಲೆ ಕೆಲವ್ರು ಕೇಳ್ತಾರೆ ನಂದು ಮಾಡಿಕೊಡ್ರಿ, ನಾನು ನಿಮ್ ಮುಂದೆ ಕೂತ್ಕೋತೀನಿ ಪೇಂಟಿಂಗ್ ಮಾಡ್ರಿ ನಂದು ಅಂತ ಕೇಳ್ತಾನೆ ಇರ್ತಾರೆ. ಸೊ ಅವರು ಕೆಲವ್ರು ಬರ್ತಾರೆ, ಪೇಂಟಿಂಗ್ ಮುಂದ್ಗಡೆ ಕೂರಿಸ್ಕೊಂಡು ಪೇಂಟಿಂಗ್ ಮಾಡಿಸ್ಕೋತಾರೆ, ಮಾಡಿಸ್ಕೊಂಡು ತೊಗೊಂಡು ಹೋಗ್ತಾರೆ. ಚೆನ್ನಾನ್ಸುತ್ತೆ. ಪೇಂಟಿಂಗ್ಸ್ ಕೆಲವೊಂದು ಅಮೆರಿಕಾದಲ್ಲಿ ನನ್ನ ಒಬ್ರು ಇವ್ರು ಇರ್ತಾರೆ ಫ್ರೆಂಡ್, ಅವ್ರಿಗೆ ತೊಗೊಂಡು ಹೋಗಿದ್ದಾರೆ. ಆಮೇಲೆ ಸ್ವೀಡನಲ್ಲಿ ಒಬ್ಬ ಶಂಭು ಪ್ರಸಾದ್ ಅಂತೇಳಿ ನನ್ನ ಸ್ಟೂಡೆಂಟೇ, ಅವ್ನು ಬಹಳ ಬಾಲ್ಯದಲ್ಲಿ ಇರೋಕೆ ಬರ್ತಿದ್ದ, ಅವನಿಗೆ ಒಳ್ಳೆ ಪೊಸಿಷನಲ್ಲಿ ಇದ್ದಾನೆ, ಸ್ವೀಡನಲ್ಲಿ ಇದ್ದಾನೆ. ಅವನ ಫ್ರೆಂಡ್ ಒಬ್ರು ಡಾಕ್ಟರ್ ಇದ್ದಾರೆ, ಅವ್ರೂ ಕೆಲವೊಂದು ಪೇಂಟಿಂಗ್ಸ್ ಪರ್ಚೇಸ್ ಮಾಡಿದ್ರು. ಅದಾದ್ಮೇಲೆ ಇಲ್ಲಿ ಇದರಲ್ಲಿ ಎಕ್ಸಿಬಿಷನ್ ನಡೆದಿದೆ, ನಿಮ್ಗೆ ಹೇಳಿದೆ ಅನ್ಸುತ್ತೆ, ಈಫಾ ಹೋಟೆಲಲ್ಲಿ. ಆಮೇಲೆ ಆಸ್ಟ್ರೇಲಿಯಾದಲ್ಲಿ ಒಂದೆರಡು ಪೇಂಟಿಂಗ್ಸ್ ಇದೆ. ಆಮೇಲೆ ಮಲೇಷ್ಯಾದಲ್ಲಿ ನನ್ನ ಸ್ಟೂಡೆಂಟ್ ಒಬ್ಳು ಇಲ್ಲಿ ಕೇಲಿಯಲ್ಲಿ ಓದ್ತಾ ಇದ್ಲು, ಮಲೇಷ್ಯಾ ಸ್ಟೂಡೆಂಟ್, ಮಲೇಷ್ಯನ್ ಸ್ಟೂಡೆಂಟ್ ಒಬ್ಳು ಪೇಂಟಿಂಗ್ ತೊಗೊಂಡೋಗಿದ್ದಾಳೆ. ಹಂಗಾಗಿ ಈ ಥರ ಎಷ್ಟೊಂದು ಜನ ತೊಗೊಂಡು ಹೋಗಿರೋದ್ರಿಂದ ಎಷ್ಟೊಂದು ಪೇಂಟಿಂಗ್ಸ್ ಎಲ್ಲ ಹೊರಗಡೆನೂ ಇದೆ, ನಮ್ಮ ದೇಶದ ಹೊರಗಡೆ ಕೆಲವೊಂದು ಪೇಂಟಿಂಗ್ಸ್ ಇದೆ. ಇಲ್ಲಂತೂ ಇದೆ ದಾವಣಗೆರೆ ಕಾಲೇಜಲ್ಲೂ ಇದೆ ಕೆಲವೊಂದು. ಆಮೇಲೆ ಅಲ್ಕಲಾ ಅಕಾಡೆಮಿ ಮೆಂಬರ್ ಇರೋದ್ರಿಂದ ಅಲ್ಲೂ ಪೇಂಟಿಂಗ್ಸ್ ಕೆಲವೊಂದಿದೆ.
0: ಮೇಡಮ್, ಈಗ ಇಲ್ಲಿ ಈ ಒಂದು ಚಿತ್ರಕಲೆಯಲ್ಲಿ ಏನಾದರೂ ಸವಾಲು ಅಂತ ಏನಾದರೂ ಎದುರಿಸಿದ್ದಿದೆಯಾ?
1: ಸವಾಲು ಅಂತಂದರೆ ಪೇಂಟಿಂಗ್, ನಾವು ಕ್ರಿಯೇಟಿವ್ ಮೈಂಡ್ ಇರೋದ್ರಿಂದ ನಮಗೆ ಸವಾಲು ಅಂತಂದರೆ ಪೇಂಟಿಂಗ್ ಸೇಲ್ ಮಾಡೋದು ಹೆಂಗೆ ಅದು ನಮಗೆ ತಲೆಯಲ್ಲಿ ಇರೋಲ್ಲ. ಯಾಕಂದ್ರೆ ಬರೀ ನಾವು ಕ್ರಿಯಾತ್ಮಕ ಜಗತ್ತಲ್ಲಿರೋರು ಮಾಡಿಕೊಂಡು ಮಾಡ್ಕೊಂಡು ಹೋಗಿರ್ತೀವಿ, ಬಟ್ ಸೇಲ್ ಮಾಡೋದು ಬಂತಂದರೆ ಅದರಲ್ಲಿ ಹಿಂದುಳಿತೀವಿ. ಅಂದರೆ ನಮಗೆ ಬರೀ ನಾವು ಇದನ್ನ ಮಾಡ್ಕೊಂಡು ಹೋಗ್ತೀವಿ, ಪೇಂಟಿಂಗ್ಸ್ ಮಾಡ್ಕೊಂಡು ಹೋಗ್ತೀವಿ, ಇದನ್ನ ಮಾಡೋಲ್ಲ, ಸೇಲ್ ಮಾಡೋದಿಲ್ಲ. ಅದು ತಲೆಯಲ್ಲಿ ಇರೋಲ್ಲ ನಮಗೆ ಆ್ಯಕ್ಚುಲಿ ಪೇಂಟಿಂಗ್ ಸೇಲ್ ಮಾಡೋ ಸಲುವಾಗಿ ನಾ ಪೇಂಟಿಂಗ್ ಮಾಡ್ತೀನಿ ಅಂತ ತಲೆಯಲ್ಲಿ ಇರೋಲ್ಲ. ಸೊ ಅದೇ ಸವಾಲಾಗತ್ತೆ ಒಂದು ಕೆಲವೊಂದು ಸರಿ, ಲೈಕ್ ಬಣ್ಣ ಬ್ರಷ್ ಕೊಂಡ್ಕೋಬೇಕಾಗತ್ತೆ, ಅದು ಎಲ್ಲ ಕೆಲವರಿಗೆ ಎಲ್ಲರೂ ಒಂದೇ ಇದರಲ್ಲಿರಲ್ಲ. ಹಂಗಾಗಿ ಸ್ವಲ್ಪ ಇದು ಆಗತ್ತೆ ಅಷ್ಟೇ, ಸೇಲ್ ಮಾಡೋ ಪಾರ್ಟಲ್ಲಿ ಸ್ವಲ್ಪ ಹಿಂದುಳಿತೀವಿ ಎಲ್ಲ ಆರ್ಟಿಸ್ಟ್ಗಳು. ಕೆಲವೊಂದು ಆರ್ಟ್ ಗ್ಯಾಲರಿ ನಮ್ಮ ಪೇಂಟಿಂಗ್ಸ್ ಪರ್ಚೇಸ್ ಮಾಡ್ತಾರೆ, ಅದರಿಂದ ಪ್ರೋತ್ಸಾಹ ಸಿಗುತ್ತೆ ಕೆಲವು ಆರ್ಟಿಸ್ಟ್ಗಳಿಗೆ.
0: ಈಗ ಸಾಮಾಜಿಕ ಮಾಧ್ಯಮಗಳು ಹಾಗೆಯೇ ಈ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನೋದು ನಿಮ್ಮ ಈ ಕಲೆಯ ಬೆಳವಣಿಗೆಗೆ ಯಾವ ರೀತಿ ಸಹಕಾರಿಯಾಗಿದೆ ಅಂತ?
1: ಆ್ಯಕ್ಚುಲಿ ಫೇಸ್ಬುಕ್ ಅನ್ನೋದಿದೆಯಲ್ಲ ಅದು ತುಂಬಾ ಒಂದು ಭಾಳ ಲಕ್ಕಿ ಅನ್ಕೋತೀನಿ. ಅದ್ರಲ್ಲಿ ಅದ್ರ ಮೆಂಬರ್ ಆಗಿ ಅಕೌಂಟ್ ಓಪನ್ ಮಾಡಿಬಿಟ್ಟು ಒಂದು ಪೇಂಟಿಂಗ್ಸ್ ಎಲ್ಲ ಡಿಸ್ಪ್ಲೇ ಮಾಡಿದ್ದು ಅದೆಲ್ಲ ಭಾಳ ಜನ ಅಪ್ರಿಷಿಯೇಟ್ ಮಾಡ್ತಾರೆ. ಬರೀ ಇಲ್ಲೇ ಲೋಕಲ್ ಎಲ್ಲ ಆಲ್ ಓವರ್ ದ ವರ್ಲ್ಡ್ ರೆಕಗ್ನಿಷನ್ ಸಿಗುತ್ತಲ್ಲ ಅದು ಒಂಥರ ಖುಷಿ ಅನ್ಸುತ್ತೆ. ಇನ್ನು ಅದು ನೋಡಿ ಮಾಡ್ತಾ ಮಾಡ್ತಾ ಇನ್ನೂ ಮಾಡಬೇಕು ಇನ್ನೂ ಪೇಂಟಿಂಗ್ಸ್ ಮಾಡಬೇಕು, ಇನ್ನೂ ಅಪ್ಲೋಡ್ ಮಾಡಬೇಕು, ಹಿಂಗೆ ಒಂಥರ ಇದು ಸಿಗುತ್ತೆ, ಏನು ಪ್ರೋತ್ಸಾಹ ಸಿಗುತ್ತೆ. ಇನ್ಸ್ಟಾಗ್ರಾಮ್ ಆಗಲಿ ಫೇಸ್ಬುಕ್ ಆಗಲಿ ಬೇರೆ ಇದು ಆಕ್ಟಿವಿಟೀಸ್ ಇದು ಚೆನ್ನಾಗಿ ಅನ್ಸುತ್ತೆ ಒಟ್ಟು ನೋಡೋಕ್ಕೆ.
0: ಮೇಡಮ್, ಈಗ ನಾವು ನಿಮ್ಮ ಚಿತ್ರಕಲೆಯನ್ನು ನೋಡಿ ತುಂಬ ಚೆನ್ನಾಗಿದೆ ಅಂತ ಹೊಗಳ್ತಾ ಇರ್ತೀವಿ, ನಿಮಗೆ ಯಾವ ಒಂದು ಚಿತ್ರಕಾರರು ಅಂದರೆ ಇಷ್ಟ, ಹಾಗೆಯೇ ಯಾವ ಒಂದು ಚಿತ್ರಕಲಾಕೃತಿ ನಿಮಗೆ ತುಂಬ ಇಷ್ಟ ಆಗುತ್ತೆ?
1: ನನಗೆ ಹೆಚ್ಚಾಗಿ ನಮ್ಮ ತಂದೆಯವ್ರದ್ದು ಭೂದೃಶ್ಯಗಳು, ಲ್ಯಾಂಡ್ಸ್ಕೇಪ್ಸ್ ತುಂಬ ಇಷ್ಟ ಆಗುತ್ತೆ. ಅವರು ಬೋಲ್ಡ್ ಸ್ಟೈಲಲ್ಲಿ ಪೇಂಟಿಂಗ್ಸ್ ವರ್ಕ್ ಮಾಡ್ತಿರಲ್ಲ, ನನಗೆ ಅದು ಒಂಥರ ಮ್ಯಾಜಿಕ್ ಅನ್ಸುತ್ತೆ, ಅವ್ರ ಕೈಯಲ್ಲಿ ಒಂದು ಮ್ಯಾಜಿಕ್ ಇದಾನೋ ಅಂತ ಅನ್ಸುತ್ತೆ. ಸೊ ಅದು ಅವರೇ ನನಗೆ ಇನ್ಸ್ಪಿರೇಷನ್. ನನಗೆ ಸೊ ಅವ್ರದ್ದು ವರ್ಕ್ ಚೆನ್ನಾಗಿ ಅನ್ಸುತ್ತೆ ನನಗೆ. ಆಮೇಲೆ ಇನ್ನೊಂದು ಹೇಳಬೇಕು ನಮ್ಮ ತಾಯಿಯವ್ರ ಬಗ್ಗೆ, ಅವರು ನಾ ಏನೇ ಪೇಂಟಿಂಗ್ ಮಾಡಿದ್ರು ಸಹಿತ ಫಸ್ಟ್ ನಮ್ಮ ತಾಯಿಯವ್ರು ತೋರಿಸ್ತಿದ್ದೆ, ಆಮೇಲೆ ಹೋಗಿ ತಂದೆಯವ್ರು ತೋರಿಸ್ತಿದ್ದೆ. ಯಾಕೆ ಅಂದರೆ ಅವರು ಹೆದರ್ತಿದ್ದೆ ನನ್ನ ತಂದೆಗೆ ಎಲ್ಲಿ ಅದು ಮಿಸ್ಟೇಕ್ ಇದೆ. ಅವ್ರು ಫಸ್ಟ್ ಮಿಸ್ಟೇಕ್ ಇದನ್ನು ಮಾಡ್ತಿದ್ರು, ಡೆಪ್ತ್ ಹಾಕು ಅಲ್ಲಿ ಅಂದರೆ ಡಾರ್ಕೆಸ್ಟ್ ಡಾರ್ಕ್ ಹಾಕಬೇಕು ಅಲ್ಲಿ ಅಂದರೆ ಪೇಂಟಿಂಗ್ ಅದರಲ್ಲಿ 3D ಇಫೆಕ್ಟ್ ಬೇಕಲ್ಲ. ಸೊ ಅದನ್ನು ಹೇಳ್ತಾ ಇದ್ರು ನಂಗೆ ತನ್ನ ತಾಯಿಯವ್ರು ಫಸ್ಟ್ ಹೇಳ್ಬಿಟ್ಟು ಆಮೇಲೆ ನಮ್ಮ ತಂದೆಯವ್ರತ್ತೆ ತೋರಿಸ್ದೆ ಪೇಂಟಿಂಗ್ಸ್.
0: ಮೇಡಮ್, ಈಗ ಸಾಮಾನ್ಯವಾಗಿ ಅನೇಕ ಕಲಾವಿದರು ಒಂದು ತಮ್ಮ ಕಾರ್ಯಚಟುವಟಿಕೆಗಳಲ್ಲಿ ತಮ್ಮ ಕಲೆಗೆ ಮಾತ್ರ ಸೀಮಿತರಾಗಿರ್ತಾರೆ, ಬೇರೆ ವಿಷಯಗಳಿಗೆ ಅವರಿಗೆ ಹೆಚ್ಚಿನ ಒಂದು ಆಸಕ್ತಿ ಇರೋದಿಲ್ಲ. ಆದರೆ ತಾವು ಸಮಾಜಮುಖಿಯಾಗಿಯೂ ಕೂಡ ಅನೇಕ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದೀರಾ, ಅದ್ರ ಬಗ್ಗೆ ಮಾತಾಡೋದಾದರೆ ಮೇಡಮ್?
1: ನಾನಿಲ್ಲಿ ಕ್ರಿಯೇಷನ್ಸ್ ಫೈನ್ ಆರ್ಟ್ಸ್ ಸ್ಟುಡಿಯೋ ಏನು ಹೇಳಿದೆ ಅಲ್ಲಿ ಬರೀ ನಾಲ್ಕು ಗೋಡೆ ನಡುವೆ ನಂದು ಪ್ರಪಂಚ. ಸೊ ಅಲ್ಲಿಂದ ಹೊರಗೆ ಬರಬೇಕು, ನನ್ನ ಫ್ರೆಂಡ್ಸ್ ಬೇರೆ ಜನ ಮಾಡ್ಕೋಬೇಕು ಅಂದ್ಕೊಂಡು ಹೊರಗೆ ಬರೋದು ಕಾರಣ ಹುಡುಕಿದ್ದು ರೋಟ್ರಿ ಅಂತೇಳಿ ನನ್ನ ಸಂಸ್ಥೆ ಸಿಕ್ತು. ಸೊ ಅಲ್ಲಿ ರೋಟ್ರಿ 2020 ನಾನು ಮೆಂಬರ್ಶಿಪ್ ತೊಗೊಂಡೆ. ಸೊ ಅಲ್ಲಿಂದ ನನಗೆ ಬಹಳ ವೆರೈಟಿ ಆಫ್ ಫೀಲ್ಡ್ಸಲ್ಲಿರೋರು ನಮಗೆ ನನ್ನ ಫ್ರೆಂಡ್ಸ್ ಆಗಿದ್ರು. ಸೊ ಅಲ್ಲಿಂದ ಇದು ಬೆಳೀತಾ ಹೋಗುತ್ತೆ, ನಮ್ಮದು ಜ್ಞಾನ ಏನಿರುತ್ತೆ ಅದಕ್ಕೆ ಸೀಮಿತ ಆಗದೆ ಬೇರೆ ಬೇರೆ ವಿಷಯಗಳ ಬಗ್ಗೆ ತಿಳ್ಕೊತೀವಿ. ಯಾಕಂದರೆ ಎವ್ರಿ ಥರ್ಸ್ಡೇ 8-9 ನಮ್ಮದು ಆನ್ಲೈನ್ ಮೀಟಿಂಗ್ಸ್ ಇರುತ್ತೆ. ಸೊ ಅಲ್ಲಿಂದ ನಮಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಸ್ಪೀಕರ್ಸ್ನ ಇನ್ವೈಟ್ ಮಾಡ್ತಾರೆ ನಮ್ಮ ರೋಟ್ರಿಯಲ್ಲಿ. ಸೊ ಅವರು ಸ್ಪೀಕರ್ಸ್ ಏನಿರ್ತಾರೆ ಅವ್ರ ಎಕ್ಸ್ಪರ್ಟೀಸ್ ಕೇಳಿ ನಮ್ಮದು ಜ್ಞಾನ ಬೆಳೆಯುತ್ತೆ. ಸೊ ಅದು ಒಂದು ಬಹಳ ಇಂಪಾರ್ಟೆಂಟ್ ವಿಷಯ ಅದು. ಅಂದರೆ ಸಮಾಜಮುಖಿಯ ಕೆಲಸ ಮಾಡೋದು ಅಂತಂದರೆ ಅವ್ರ ಜೊತೆನೂ ಇನ್ ಪರ್ಸನ್ ಹೋಗಿ ಪೇಂಟಿಂಗ್ ನಾವು ಇದನ್ನ ಮಾಡ್ತೀವಲ್ಲ, ಸರ್ವಿಸ್ ಪ್ರಾಜೆಕ್ಟ್ಸ್ ಎಲ್ಲ ಮಾಡ್ತೀವಿ. ಈಗ ಡಾಕ್ಟರ್ ಪ್ರಕಾಶ್ ಫಡ್ನೀಸ್ ಅಂತೇಳಿ ಅವ್ರದ್ದು BLS ಪ್ರಾಜೆಕ್ಟ್ ಅಂತ ಇದೆ. ಸೊ ಅವ್ರದ್ದು ಹಾರ್ಟ್ ಅಟ್ಯಾಕ್ ತಪ್ಪಿಸೋ ಸಲುವಾಗಿ ಒಂದು ಕ್ಯಾಂಪೇನ್ ನಡೆದಿದೆ. ಸೊ ಆಲ್ ಓವರ್ ಅವರ್ ಬೆಳಗಾಂ ಸುತ್ತಮುತ್ತ ಎಲ್ಲ ಕಡೆ ಹೋಗ್ಬಿಟ್ಟು BLS ಪ್ರಾಜೆಕ್ಟ್ಸ್ ಮಾಡ್ತೀವಿ. ಹಂಗೆ ಬ್ಲಡ್ ಡೊನೇಷನ್ಸ್ ಕ್ಯಾಂಪ್ ಇರುತ್ತೆ, ಅದನ್ನು ಮಾಡ್ತೀವಿ. ಅದಾದಮೇಲೆ ಹೀಗೆ ಎಷ್ಟೊಂದು ಸಮಾಜಮುಖಿಯಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಕೆಲವರಿಗೆ ಸ್ಕೂಲ್ಸ್ ಗ್ರಾಮೀಣ ಪ್ರದೇಶದೊಳಗೆ ಕೆಲವೊಂದು ಸ್ಕೂಲ್ಸ್ಗೆ ಇದು ಬೆಂಚಸ್ ಇರಲ್ಲ, ಬೆಂಚಸ್ ಕೊಡ್ತೀವಿ. ಕೆಲವ್ರಿಗೆ ಪುಸ್ತಕ ಇರಲ್ಲ, ಪುಸ್ತಕ ಡೊನೇಟ್ ಮಾಡ್ತೀವಿ. ಬ್ಯಾಗ್ಸ್ ಇರಲ್ಲ, ಬ್ಯಾಗ್ಸ್ ಡೊನೇಟ್ ಮಾಡ್ತೀವಿ. ಅಥವಾ ಮತ್ತೇನಾರು ಅವ್ರಿಗೇನು ಫೆಸಿಲಿಟಿ ಇರಲ್ಲ, ಕುಡಿಯೋ ನೀರಿಂದು ಫಿಲ್ಟರ್ ಇರೋಂಗಿಲ್ಲ, ಫಿಲ್ಟರ್ ಅಂತ ಡೊನೇಟ್ ಮಾಡ್ತೀವಿ. ಈ ಥರ ಡೊನೇಷನ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ಇನ್ನೂ ಮಾಡೋದಂತಂದರೆ ಇಲ್ಲಿ ಈ ಹಿಂದೆ ಮಾಡಿದ್ದಂದ್ರೆ ಇಲ್ಲಿ ಬಿಮ್ಸಲ್ಲಿ ಕೊರೋನಾ ಟೈಮಲ್ಲಿ ಆಕ್ಸಿಜನ್ ಪೈಪ್ಲೈನ್ ನಾವು ಎಲ್ಲರೂ ಕೂಡಿ ಇದನ್ನ ಮಾಡಿದ್ವಿ, ಕೊಟ್ವಿ ಅಲ್ಲಿ ಬಿಮ್ಸ್ಗೆ. ಸೊ ದೊಡ್ಡ ದೊಡ್ಡದು ಈಗ ಗ್ಲೋಬಲ್ ಗ್ರ್ಯಾಂಡ್ ಪ್ರಾಜೆಕ್ಟ್ಸ್ ಅಂತ ಇರುತ್ತೆ, ಅದನ್ನು ಮಾಡ್ಕೊಂಡು ಹೋಗ್ತೀವಿ. ಈಗ ಈ ವರ್ಷ ನಾವು ICU ಕೊಡಬೇಕು ಅಂತ ಪ್ಲಾನ್ ಇದೆ. ಈಗ ಘರ್ಕೂಲ್ ಅಂತೇಳಿ ಒಂದು ಇದು ಅಲ್ಲೂ ಒಂದು ಆಂಬ್ಯುಲೆನ್ಸ್ ನಾವು ಕೊಡುಗೆ ಕೊಟ್ಟಿದ್ದೀವಿ. ಹಿಂಗೆ ಸಮಾಜಮುಖಿಯ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ವಿ ರೋಟ್ರಿಯಲ್ಲಿ. ಅದು ಬಿಟ್ಟರೆ ಸಮಾಜಮುಖಿ ಅಂದರೆ ಇಲ್ಲಿ ರಾಮಕೃಷ್ಣ ಮಿಷನ್ ಆಶ್ರಮದಲ್ಲಿ ನಾನು ವಾಲಂಟಿಯರ್ ಆಗಿ ಹೋಗಿ ಪೇಂಟಿಂಗ್ ಹೇಳ್ಕೊಡ್ತೀನಿ ಅವ್ರು ಕರೆದಾಗ. ಅಂದರೆ ಸಮ್ಮರ್ ಹಾಲಿಡೇಸಲ್ಲಿ ಸಮ ಕ್ಯಾಂಪ್ಸ್ ಎಲ್ಲ ಇರುತ್ತೆ, ಅವಾಗೂ ಹೋಗಿರ್ತೀನಿ. ಇನ್ ಬಿಟ್ವೀನ್ ಸಂಡೇಸ್ ಹೋಗ್ತಿದ್ದೆ ಹೇಳ್ಕೊಡೋಕ್ಕೆ. ಸೊ ಇನ್ಮೇಲೆ ಮತ್ತೆ ಶುರು ಮಾಡಬೇಕು ಹೋಗೋಕ್ಕೆ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: ಮೇಡಮ್, ಈಗ ತಮ್ಮ ಒಂದು ಕಲೆಗೆ ಹಾಗೇನೆ ಕಲೆಗೆ ಪ್ರೋತ್ಸಾಹ ಆಗಿರ್ಬೋದು, ತಮ್ಮ ಈ ಒಂದು ಸಮಾಜಮುಖಿ ಕಾರ್ಯಗಳಿಗೆ ಮನೆಯವರ ಸಹಕಾರ ಯಾವ ರೀತಿ ಇದೆ, ಮನೆಯವರ ಪರಿಚಯ?
2: ನಮ್ಮ ಮನೆಯವರು ಹೇಮಂತ್ ಖಡಗ್ಭಾವಿ ಅಂತೇಳಿ, ಅವ್ರು ನಂಗೆ ಬ್ಯಾಕ್ ಬೋನ್ ಇದ್ದಂಗೆ, ಅದು ಪೂರ್ತಿ ಹೆಲ್ಪ್ ಮಾಡ್ತಾರೆ. ಆಮೇಲೆ ನನ್ನ ಪೇಂಟಿಂಗ್ ಆಕ್ಟಿವಿಟೀಸ್ ಏನಿದೆ ಅಲ್ಲ, ಅದಕ್ಕೆ ಬಹಳ ಸಹಕಾರಿ. ಅಂದ್ರೆ ಯಾವಾಗ್ಲೂ ಏನೇ ಬೇರೆ ಆಕ್ಟಿವಿಟೀಸ್ ಇದ್ರು ಹೌದು, ಅದನ್ನ ಬಿಟ್ಟು ನನ್ಗೆ ಹೆಲ್ಪ್ ಮಾಡ್ತಾರೆ. ಈಗ ನಂಗೆ ಪೇಂಟಿಂಗ್ಸ್ ಇಡಬೇಕಾಗಿದೆ ನಂದು ಎಕ್ಸಿಬಿಷನ್ಲಿ, ಪ್ಲೀಸ್ ಬರ್ರಿ ನಂಗೆ ಹೆಲ್ಪ್ ಮಾಡ್ರಿ ಅಂದ್ರೆ ಇಮಿಡಿಯೇಟ್ಲಿ ವಿದೌಟ್ ಏನೂ ವಿಚಾರ ಮಾಡಿದ್ರೆ ನನ್ನ ಜೊತೆ ಇರ್ತಾರೆ.
1: ಈಗ ಕಲೆಯಲ್ಲಿ ತಮ್ಮ ಮಕ್ಕಳಿಗೆ ಯಾವ ರೀತಿ ಆಸಕ್ತಿ ಇದೆ ಅಂತ?
2: ನನ್ನ ಎರಡನೇ ಮಗಂಗೆ ಇಂಟ್ರೆಸ್ಟ್ ಇದೆ. ಮೊದಲೇ ಅವನು ಸ್ವಲ್ಪ ಬಿಸ್ನೆಸ್ BBA ಮಾಡ್ದ, ಸೊ ಅದರಲ್ಲಿ ಅವನ ಜಾಬ್ ಅದರಲ್ಲಿ ಬಿಸಿ ಇದ್ದಾನೆ. ಸೊ ಚಿಕ್ಕವನು ಅವನಿಗೆ ಇಂಟ್ರೆಸ್ಟ್ ಇದೆ. ಅವನು ಸ್ವಲ್ಪ ಸ್ಕೆಚಸ್ ಎಲ್ಲ ಮಾಡ್ತಾನೆ, ಮೂರ್ತಿಗಳೆಲ್ಲ ಮಾಡ್ತಾನೆ, ದೊಡ್ಡ ದೊಡ್ಡ ಪೇಂಟಿಂಗ್ಸ್ ಎಲ್ಲ ಮಾಡ್ತಾನೆ. ಸೊ ಇನ್ನೊಂದು ಹೇಳಬೇಕಂದ್ರೆ, ಎವ್ರಿ ಇಯರ್ ದೀಪಾವಳಿ ಬಂತು ಅಂದರೆ ಕಿಲ್ಲ ಎಲ್ಲ ಮಾಡ್ತಾನೆ. ಅವ್ನು ಮೂರು ಜನ ಫ್ರೆಂಡ್ಸ್ ಎಲ್ಲ ಸೇರಿಬಿಟ್ಟು ಅವರು ಕಿಲ್ಲ ಮಾಡ್ತಾರೆ. ಅವನಿಗೆ ಪೇಪರಲ್ಲೂ ಸಹಿತ ಒಂದೆಲ್ಲ ಫೋಟೋಸ್ ಪ್ರಿಂಟ್ ಆಗಿತ್ತು ಕಿಲ್ಲ ಮಾಡಿರೋದ್ರಿಂದ, ಚೆನ್ನಾಗ್ ಅನಿಸ್ತು ಒಂದು ಆಕ್ಟಿವಿಟೀಸ್ ನೋಡಿ.
1: ಮೇಡಮ್, ಈಗ ಮಕ್ಕಳಿಗಾಗಿರ್ಬೋದು ಅಥವಾ ಯುವ ಕಲಾವಿದರಿಗಾಗಿರ್ಬೋದು, ಈ ಕಲೆಯನ್ನ ಪರಿಚಯಿಸಬೇಕು ಅನ್ನುವಂತ ಒಂದು ಏನಾದ್ರೂ ಯೋಚನೆ ಇದೆಯಾ? ಆಲ್ರೆಡಿ ತಾವು ಮಕ್ಕಳಿಗೆ ಹಾಗೇನೆ ಉಳಿದಂತೆ ಜನರಿಗೆಲ್ಲ ಕಲಿಸ್ತಾ ಇದ್ದೀರಾ ಒಂದು ಚಿತ್ರಕಲೆಯನ್ನ, ಈ ಒಂದು ತಮ್ಮಲ್ಲಿರುವಂತಹ ಕಲೆಯನ್ನ ಪರಿಚಯಿಸಬೇಕು ಅಂತ ಏನಾದ್ರೂ ಯೋಚನೆ ಇದೆಯಾ ಅಂತ?
2: ಹಾ, ಪರಿಚಯಿಸ್ಬೇಕು ಯೋಜನೆ ಇದೆ. ಆದ್ರೆ ಇಲ್ಲಿ ಒಂದು ರೋಟರಿ ಆಕ್ಟಿವಿಟೀಸ್ ಒಳಗೆ ಒಂದು ಆರ್ಟ್ ಉತ್ಸವ ಅಂತ ಮಾಡ್ತೀವಿ. ಆರ್ಟ್ ಉತ್ಸವ ಮಾಡಿದಾಗ ಆಲ್ ಓವರ್ ಬೆಳಗಾಮಲ್ಲಿರೋ ಮಕ್ಕಳೆಲ್ಲ ಬರ್ತಾರೆ, ಪೇಂಟಿಂಗ್ ಎಕ್ಸಿಬಿಷನ್ ಪಾರ್ಟಿಸಿಪೇಟ್ ಮಾಡ್ತಾರೆ, ಎಕ್ಸಿಬಿಷನ್ ಮಾಡ್ತಾರೆ, ಅವರು ಖುದ್ದಾಗಿ ಪೇಂಟಿಂಗ್ ಮಾಡಿ ಕಾಂಪಿಟೇಷನಲ್ ಪ್ರೈಸ್ ತಗೊಂಡೋಗ್ತಾರೆ. ಆರ್ಟ್ ಉತ್ಸವ ಅಂದರೆ ಇಡೀ ದಿನ ಇರುತ್ತೆ ಅದು. ಸೊ ಅದರಿಂದ ಇಂಟ್ರೊಡ್ಯೂಸ್ ಆಗುತ್ತೆ ಅವರಿಗೆ.
1: ಮೇಡಮ್, ತಮ್ಮ ಈ ಒಂದು ಕಲೆಯ ಮೂಲಕ ಈ ಸಮಾಜಕ್ಕೆ ಏನಾದರೂ ಕೊಡುಗೆ ನೀಡಬೇಕು ಅಂತ ಆಸೆ ಏನಾದರೂ ಇದೆಯಾ?
2: ಹೌದು, ಸಮಾಜಕ್ಕೆ ಕೊಡಬೇಕು ಅಂತ ಆಸೆ ಇದೆ. ಪೇಂಟಿಂಗ್ ಮಾಡೋದ್ರ ಮೂಲಕ ನಾವೊಂದು ಜನರಿಗೆ ಒಂದು ಪ್ಲೆಜರ್ ಕೊಡಬೇಕು ಅಂತ ನನ್ನ ಆಸೆ ಅಷ್ಟು ಮಾಡ್ತಾರೆ.
1: ಮೇಡಮ್, ಈ ಒಂದು ಪ್ರಶಸ್ತಿ ಪುರಸ್ಕಾರಗಳು ಅನ್ನುವಂಥದ್ದು ನಮಗೆ ಒಂದು ನಮಗೆ ಒಂದು ಸಪೋರ್ಟ್ ಆಗಿ ನಿಲ್ಲುತ್ತೆ. ಅಂದರೆ ನಮಗೆ ನಾವು ಮುಂದೆ ಏನಾದರೂ ಕಾರ್ಯಗಳನ್ನು ಮಾಡೋದಕ್ಕೆ, ಯಾವುದಾದ್ರೂ ಯೋಜನೆಗಳನ್ನು ಹಮ್ಮಿಕೊಳ್ಳೋದಕ್ಕೆ ಅವು ನಮಗೆ ಒಂದು ಸಾಥ್ ನೀಡುತ್ತೆ. ಹಾಗಾಗಿ ತಮಗೆ ಒಂದು ಬಂದಂಥ ಪ್ರಶಸ್ತಿ ಪುರಸ್ಕಾರಗಳ ಬಗ್ಗೆ ಮಾತಾಡೋದಾದರೆ.
2: ನಂಗೆ ಚಿಕ್ಕವಳಿರುವಾಗಿಂದನೇ ಪ್ರಶಸ್ತಿ ಪುರಸ್ಕಾರ ಅಂದರೆ ಅದು ಬಂದರೆ ಅದು ಈಕ್ವಲ್ ಆಗಿ ತಗೋಬೇಕು ಅಂತ ಹೇಳ್ತಾರೆ ನಮ್ಮ ತಂದೆ ತಾಯಿ ಇಬ್ರು. ಸೊ ಪ್ರಶಸ್ತಿ ಅವೆಲ್ಲ
1: ಗೆಲುವು,
2: ಹಾಂ, ಅದೆಷ್ಟೇ ಕಾಮನ್ ಇರುತ್ತೆ. ಬಟ್ ನನಗೆ ಬಂದಿದ್ದು ಅಂದರೆ ಲಲಿತ ಕಲಾ ಅಕಾಡೆಮಿಯಿಂದ ಸ್ಕಾಲರ್ಶಿಪ್ ಸಿಕ್ಕಿತ್ತು. ನಮ್ಮ ಕಾಲೇಜಲ್ಲಿ ಓದಬೇಕಾದ್ರೆ ಸ್ಕಾಲರ್ಶಿಪ್ ಇಂದನೇ ಸ್ಟಡೀಸ್ ಮಾಡಿದೆ. ಅದಾದಮೇಲೆ ಮೈಸೂರು ದಸರಾ ಅವಾರ್ಡ್ ಬಂತು ಒಂದು ಪೇಂಟಿಂಗಿಗೆ. ಆಮೇಲೆ ಹಿಂಗೆ ಬೇರೆ ಬೇರೆ ಕಾಂಪಿಟೇಷನ್ಸಲ್ಲಿ ಹೋಗ್ತಾ ಇರ್ತೀನಿ, ಅಂದರೆ ಅದರಲ್ಲಿ ಯಶಸ್ಸು ಗಳಿಸ್ತಾ ಇರ್ತೀನಿ. ಬಟ್ ಅದು ಜಸ್ಟ್ ಎನ್ಕರೇಜ್ ಮಾಡುತ್ತೆ ನಮ್ಗೆ ಅಷ್ಟೇ. ಸೊ ಅದು ಇಟ್ಸ್ ಜಸ್ಟ್ ಇದೆ ಅಂತ ಅಷ್ಟು ಖುಷಿ ಅಷ್ಟೇ. ಬಟ್ ಅದನ್ನು ಹೆಚ್ಚಾಗಿ ಇದನ್ನ ಮಾಡ್ಬೇಕಂತ ಹೇಳ್ತಾರೆ. ಇವನ್ ಭಗವದ್ಗೀತೆ ನಾನು ಕೇಳಿದ್ದೀನಿ, ಸುಖ ದುಃಖ ಎರಡೂ ಈಕ್ವಲ್ ಆಗಿ ತಗೋಬೇಕು ಅಂತ ಹೇಳಿ. ಸೊ ಅಷ್ಟಕ್ಕಷ್ಟೇ ಅನ್ಸುತ್ತೆ ನನಗೆ.
1: ಮೇಡಮ್, ತಮ್ಮ ಒಂದು ಮುಂದಿನ ಯೋಜನೆಗಳೇನು ಅಂತ?
2: ಮುಂದಿನ ಯೋಜನೆಗಳು ಅಂತಂದ್ರೆ ಇದೇ ಪೇಂಟಿಂಗ್ಸ್ನೇ ಬೇರೆ ಬೇರೆ ಸಿಟೀಸ್ಗೆಲ್ಲ ತೊಗೊಂಡೋಗ್ಬೇಕು, ಪೇಂಟಿಂಗ್ ಎಕ್ಸಿಬಿಷನ್ ಮಾಡಬೇಕು ಅಂತ ಆಸೆ ಇದೆ. ಸೊ ಅದಕ್ಕೂ ಪ್ರಯತ್ನ ನಡೆದಿದೆ. ಪೇಂಟಿಂಗ್ಸ್, ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಹೆಚ್ಚಾಗಿ ಇಲ್ಲಿ ಕರ್ನಾಟಕದಲ್ಲಿ ನನಗೆ ಮಾನ್ಯತೆ ಸಿಕ್ಕಿದೆ, ತುಂಬ ಜನ ನಂಗೆ ರೆಕಗ್ನೈಸ್ ಮಾಡಿದ್ದಾರೆ, ಆಸ್ ಎನ್ ಆರ್ಟಿಸ್ಟ್ ರೆಕಗ್ನೈಸ್ ಮಾಡಿದ್ದಾರೆ. ಇದನ್ನ ಪೇಂಟಿಂಗ್ ಎಕ್ಸಿಬಿಷನ್ನ ಬೇರೆ ಬೇರೆ ಕಡೆ ತೊಗೊಂಡೋಗಿ ಎಲ್ಲ ಆರ್ಟಿಸ್ಟ್ ಕ್ಯಾಂಪ್ಗಳಿಗೆಲ್ಲ ಇಲ್ಲ ಹೋಗಿದ್ದೆ ನಾನು ಲಲಿತ ಕಲಾ ಅಕಾಡೆಮಿಯಿಂದ ಇಲ್ಲಿ ನಮ್ಮ ಸ್ಟೇಟಲ್ಲಿ. ಸೊ ಬೇರೆ ಸ್ಟೇಟ್ಸ್ಗೂ ತೊಗೊಂಡು ಹೋಗ್ಬೇಕು ಅಂತ. ಈಗ ಗೋವಾ ನನಗೆ ಇಲ್ಲ ಬೆಳಗಾವಿಗೆ ಹತ್ತಿರ ಆಗುತ್ತೆ, ಸೊ ಗೋವಾದಲ್ಲಿ ಎಕ್ಸಿಬಿಷನ್ ಮಾಡೋ ಪ್ಲಾನ್ ಇದೆ. ಕೊಲ್ಹಾಪುರ ಹತ್ತಿರ ಇದೆ, ಕೊಲ್ಹಾಪುರದಲ್ಲಿ ಎಕ್ಸಿಬಿಷನ್ ಮಾಡೋ ಪ್ಲಾನ್ ಇದೆ. ಸೊ ಹೀಗೆ ಬೇರೆ ಬೇರೆ ಸ್ಟೇಟ್ಸಲ್ಲಿ ಎಕ್ಸಿಬಿಷನ್ ಮಾಡೋ ಪ್ಲಾನ್ ಇದೆ ನನಗೆ. ಸೊ ಅದು ಮಾಡ್ತಾ ಹೋಗ್ತಿದ್ದೀನಿ, ಪ್ರಯತ್ನ ಅಂತೂ ನಡೀತಿದೆ. ಮತ್ತು ಅಬ್ಸ್ಟ್ರಾಕ್ಟ್ ಪೇಂಟಿಂಗ್ಸ್ ಆಯಿತು, ಪೋರ್ಟ್ರೇಟ್ಸ್ ಅಂತೂ ಎಲ್ಲರದೂ ಆದಷ್ಟು ಹೆಚ್ಚು ಜನರದ್ದು ಮಾಡಬೇಕು ಅಂತ ಆಸೆ ಇದೆ, ಮಾಡ್ಕೊಂಡು ಹೋಗ್ತಾ ಇದ್ದೀನಿ.
1: ಮೇಡಮ್, ಏನಾಗುತ್ತೆ ಅಂದರೆ ಮಕ್ಕಳಲ್ಲಿ ಏಕಾಗ್ರತೆ ಆಗಲಿ ತಾಳ್ಮೆ ಆಗಲಿ ಅಷ್ಟೊಂದು ಉಳಿದಿಲ್ಲ. ಇವಾಗ ಏನೋ ಒಂದು ಕಲೆಯನ್ನು ಕಲಿತೀವಿ ಅಂದರೆ ಅದು ಆಗಾಗಲೇ ಮುಗಿದು ಬಿಡಬೇಕು, ಆ ಥರ ಅವ್ರಿಗೆ ಇರುತ್ತೆ. ಈಗ ಅಂತಹ ಮಕ್ಕಳಿಗೆ ನಮ್ಮ ಕೇಳಿ ವೇಣುಧ್ವನಿಯ ಮೂಲಕ ತಾವೇನು ಹೇಳಲಿಕ್ಕೆ ಇಷ್ಟಪಡ್ತೀರಾ?
2: ಅಂಥ ಮಕ್ಕಳಿಗೆ ಬೇಸಿಕ್ಸ್ ಆಫ್ ಡ್ರಾಯಿಂಗ್ ಏನಿದೆ ಅದು ಭಾಳ ಇಂಪಾರ್ಟೆಂಟ್ ಇದೆ, ಅದನ್ನು ಹೇಳ್ಕೊಡ್ಬೇಕು ನಾ ಎಲ್ಲರಿಗೂ. ಸೊ ಅದರಿಂದ ಅವ್ರದ್ದು ಕಾನ್ಸಂಟ್ರೇಷನ್ ಲೆವೆಲ್ ಬೆಳೆಯುತ್ತೆ, ಮತ್ತು ಅವರಿಗೆ ಏಕಾಗ್ರತೆ ಬೆಳೆಯುತ್ತೆ, ಮತ್ತು ಇದು ಅವ್ರದ್ದು ಹ್ಯಾಂಡ್ ರೈಟಿಂಗ್ ಸಹಿತ ತುಂಬ ಚೆನ್ನಾಗಿ ಆಗ್ತಾ ಹೋಗುತ್ತೆ. ಸೊ ಮಕ್ಕಳು ಕಂಪಲ್ಸರಿ ಅದು ಲೈನ್ಸ್ ಪ್ರಾಕ್ಟೀಸ್ ಏನಿದೆ, ಅದು ಬೇಸಿಕ್ಸ್ ಆಫ್ ಡ್ರಾಯಿಂಗ್ ಏನಿದೆ ಅದು ಕರಗತ ಮಾಡ್ಕೊಳ್ಳೇಬೇಕು ಅವರು. ಅದು ಫಂಡಮೆಂಟಲ್ ವೆರಿ ಬೇಸಿಕ್ ಥಿಂಗ್, ಅದು ಮಾಡಲೇಬೇಕು. ಸೊ ಎಲ್ಲ ಮಕ್ಕಳಿಗೂ ಅದನ್ನು ಹೇಳ್ತೀನಿ, ಫಸ್ಟು ದೇ ಹ್ಯಾವ್ ಟು ಇಂಪ್ರೂವ್ ದರ್ ಸ್ಕೆಚಿಂಗ್ ಸ್ಕಿಲ್ಸ್. ಸ್ಕೆಚಿಂಗ್ ಇಸ್ ದ ಮದರ್ ಆಫ್ ಆರ್ಟ್ ಅಂತ ನಾವು ಹೇಳ್ತೀವಿ. ಸೊ ಸ್ಕೆಚಿಂಗ್ ಮಾಡಬೇಕು, ಪೆನ್ಸಿಲ್ ಸ್ಕೆಚಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಸ್ಟ್ರೈಟ್ ಅವೇ ಮಕ್ಕಳಿಗೆ ಏನಾಗುತ್ತೆ, ಕಲರ್ ಪೇಂಟಿಂಗ್ ಕ್ಲಾಸ್ ಅಂತ ತಕ್ಷಣ ಕಲರ್ ಮಾಡಬೇಕು, ಪೇಂಟಿಂಗ್ ಮಾಡಬೇಕು, ಸ್ಟ್ರೈಟ್ ಅವೇ ಅವ್ರದ್ದು ದೇ ಹ್ಯಾವ್ ಟು ಬಿಕಮ್ ಅನ್ ಎಕ್ಸ್ಪರ್ಟ್ ಆರ್ಟಿಸ್ಟ್ ಅಂತ ಹೋಗ್ಬಿಡ್ತಾರೆ. ಸೊ ಹಂಗೇನಿಲ್ಲ. ಸೊ ಫಸ್ಟ್ ದೇ ಹ್ಯಾವ್ ಟು ಡ್ರಾಯಿಂಗ್ ಸ್ಕಿಲ್ಸ್ ಚೆನ್ನಾಗಿರಬೇಕು. ಸೊ ಡ್ರಾಯಿಂಗ್ ಮಾಡ್ತಾ ಹೋಗಬೇಕು ಮಕ್ಕಳು ಅಷ್ಟೇ. ಇನ್ ಬಿಟ್ವೀನ್ ಪೇಂಟಿಂಗ್ ಮಾಡಬಹುದು ಅವರು, ಬಟ್ ಹಂಗೇನಿಲ್ಲ. ಬಟ್ ದೇ ಹ್ಯಾವ್ ಟು ನೋ ದ ಬೇಸಿಕ್ಸ್ ಫಸ್ಟ್. ತಳಪ ಯಾವುದು ಸ್ಟ್ರಾಂಗ್ ಇರಬೇಕು ಬಹಳನೇ. ದೇ ಹ್ಯಾವ್ ಟು ಹ್ಯಾವ್ ದ ಗ್ರಿಪ್ ಇನ್ ಡ್ರಾಯಿಂಗ್ ಸ್ಕೆಚಿಂಗ್.
1: ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ತಮ್ಮ ಅನುಭವದ ಮಾತುಗಳ ಜೊತೆಗೆ ಈ ಒಂದು ಕಲೆಯ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ತಮಗೆ ಒಂದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಈ ಕಲೆಗೆ ಮಾನ್ಯತೆ ಸಿಗಲಿ ಅನ್ನೋದು ನಮ್ಮ ಕೈಯಲ್ಲಿ ವಿಣಧ್ವನಿಯ ಹಾರೈಕೆ. ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯವನ್ನು ನೀಡಿದ್ದಕ್ಕೆ ಧನ್ಯವಾದಗಳು ಮೇಡಮ್.
2: ಧನ್ಯವಾದಗಳು ನಿಮಗೂ. ನನಗೆ ಈ ನಿಮ್ಮ ವೇಣುಧ್ವನಿ ಕರೆದು ನನಗೆ ಇಷ್ಟು ಇಂಟರ್ವ್ಯೂ ಮಾಡಿದ್ದು ಎಲ್ಲ ಚೆನ್ನಾಗಿ, ಸಂದರ್ಶನ ಬಹಳ ಸುಖವಾಗಿ ನಡೆಸ್ಕೊಟ್ರಿ, ಚೆನ್ನಾಗಿ ಅನಿಸ್ತು. ಥ್ಯಾಂಕ್ ಯು ವೆರಿ ಮಚ್.
1: ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಮಹಿಳಾ ವೇದಿಕೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ದೃಶ್ಯ ಕಲೆಯ ಲೋಕದಲ್ಲಿ ತಮ್ಮದೇ ಆದ ಒಂದು ಗುರುತನ್ನ ಮಾಡಿಕೊಂಡಂತಹ ಕಲಾವಿದೆಯಾದ ಶಿಲ್ಪಾ ಎಚ್ ಕಡಕಬಾವಿ ಅವರು. ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ದರೂ 9019904904ಗೆ ಕರೆ ಮಾಡಿ. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ. ಇದು ಕೆಯಲ್ಲಿ ವೇಣುಧ್ವನಿ 90.4 FM. ನಮಸ್ಕಾರ.

0: KLE Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312-473777.
1: KLE Cancer Hospital Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, ಕೆಎಲ್ಇ ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998

ಮನೆ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದ ಸಂಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರ ಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838255250 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

0: इंडियन कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटते।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येते।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कॉलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरू नगर बेळगाव येते।
0: फोन नंबर 08312552500 आणि 247377।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येते।
2: ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ ಅರ್ಹತೆಗಳು ಸೈನ್ಸ್ ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು ಸಂಸ್ಥೆಯ ಪ್ರಮುಖ ವಿಶೇಷತೆಗಳು NAC A+ ಗ್ರೇಡ್ ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು

0: ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ. NIH ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
0: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ. ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: 1100074.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನ್ ಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಒಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನ್ ಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.

0: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
1: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥಾ ಬೆಳಗಾವಿ, ತುಮಚಾ ಸ್ವಪ್ನಾಂಚೆ ರೂಪಾಂತರ ವೈದ್ಯಕೀಯ ವ್ಯವಸಾಯತ್ ಕರಾ. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ಆತಾ ಬೆಳಗಾವಿತ್ ಪ್ರವೇಶ ಪ್ರಕ್ರಿಯೆ ಸುರು ಝಾಲೆಲಿ ಆಹೆ. ಕೇಲಿ ವಿದ್ಯಾರ್ಥಿ ತಸೇಚ್ ಗುಣವಂತ ವಿದ್ಯಾರ್ಥ್ಯಾಂಸಾಠಿ ವಿಶೇಷ ಶುಲ್ಕ ಸವಲತ್. ನೀಟ್ 2026 ಮಧ್ಯೆ 400 ಜಾಸ್ತ ಗುಣ ಮಿಳವಣಾರ್ಯ ವಿದ್ಯಾರ್ಥ್ಯಾಂನಾ ಮೋಫತ್ ಪ್ರಶಿಕ್ಷಣ. ವಿದ್ಯಾರ್ಥಿ ವ ವಿದ್ಯಾರ್ಥಿನಿಂಸಾಠಿ ಸ್ವತಂತ್ರ ವಸತಿಗೃಹಾಚಿ ಸುವಿಧಾ. ಪಹಿಲಿ ಬ್ಯಾಚ್ 3 August 2026 ಪಾಸೂನ್ ಸುರು ಝಾಲೆ. ಉಶೀರ್ ಕರು ನಕಾ, ಡಾಕ್ಟರ್ ಹೋಣೆಚ್ಯಾ ತುಮಚ್ಯಾ ಸ್ವಪ್ನಾಕಡೆ ಆಜಸ್ ಪಹಿಲೆ ಪಾವಲ್ ಟಾಕಾ. ಅಧಿಕ ಮಾಹಿತಿಸಾಠಿ ಸಂಪರ್ಕ 9912340868 ಆಣಿ 9380056488.

ಕೆಎಲ್ಇ ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ.

0: केएलई विश्वनाथ कत्ती दंत महाविद्यालय बेळगावी येते. जन्मलेल्या मुलांपासून ते वयोवृद्धांपर्यंत दातांची ट्रीटमेंट, ज्यामध्ये दातांची स्वच्छता, दात काढणे आणि बसवणे, वाकडे दात सरळ रेषेत करणे, चिरलेले ओठ, अपघातामुळे डोकं, मान, चेहरा आणि तोंडाशी संबंधित सर्जिकल ट्रीटमेंट, डोळे, नाक आणि कान यांची कृत्रिम प्लेसमेंट, तोंडाच्या कर्करोगावरती उपचार, तसेच दातांचा पिवळेपणा दूर करणे आणि बरेच काही. या सर्व सुविधांचा लाभ घेण्यासाठी भेट द्या केएलई विश्वनाथ कत्ती दंत महाविद्यालय, केएलई युनिव्हर्सिटी कॅम्पस, नेहरू नगर, बेळगावी. आमचा फोन नंबर 08312470362 आणि 9448998331.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365 ಕಂಪನಿಯಿಂದ ಕಂಪನಿಯವರೆಗೆ ಲಾಭದಾಯಕ

ಯಶಸ್ವಿ ಉದ್ಯಮಿಗಳಾಗಲು ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಎಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666 ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

ಎಲ್ಲರಿಗೂ ನಮಸ್ಕಾರ. ಭಾವಸಂಗಮ ಕಾರ್ಯಕ್ರಮಕ್ಕೆ ತಮ್ಮನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ಅನುಪಮ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಂತಹ ಸುಮಧುರವಾದ ಹಾಡಲ್ವಾ. ಕನ್ನಡದ ಬಗ್ಗೆ ಬರೆದಿದ್ದಾರೆ ಹೇಳಿ, ಕುವೆಂಪು ವೆಂಕಟಪ್ಪ ಪುಟ್ಟಪ್ಪ, ಅಂದ್ರೆ ನಮ್ಮ ಕುವೆಂಪು ಅವರು. ಈಗ ನಾವು ಭಾವಗೀತೆಗಳನ್ನ ಕೇಳ್ತಾ ಕೇಳ್ತಾ ವಾವ್, ಎಂತಹ ಸುಮಧುರವಾದ ಗೀತೆ ಅಲ್ವಾ ಅನ್ಕೋತೀವಿ. ಹಾಗಿದ್ರೆ ಈ ಗೀತೆಗಳನ್ನ ಬರೆದವರಾರು, ಯಾವ ಕವಿ ಈ ಗೀತೆಯನ್ನ ರಚನೆ ಮಾಡಿದ್ರು ಅನ್ನೋದ್ರ ಬಗ್ಗೆ ತಕ್ಕ ಮಟ್ಟಿಗೆ ಮಾಹಿತಿಯನ್ನು ನೀಡುವ ಪುಟ್ಟ ಪ್ರಯತ್ನ ನಮ್ಮದಾಗಿದೆ. ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು ಇವತ್ತಿನ ಕಾರ್ಯಕ್ರಮದಲ್ಲಿ ನಾನ್ ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಕುವೆಂಪು ಅವ್ರ ಬಗ್ಗೆ ಮಾತಾಡ್ತೀನಿ ವಾಪಸ್ ಬಂದ ಮೇಲೆ. ಈಗ ಕೇಳಿ ಈ ಒಂದು ಗೀತೆ ಪ್ರಸಾರ ಆಗ್ತಾ ಇದೆ, ನರ್ತಿಸು ತಾಯಿ ನರ್ತಿಸು.

ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ ವೇಣುಧ್ವನಿ 90.4 FM KLE ಕನಸು. ಮಾತಾಡ್ತಾ ಇದ್ದೆ ಕುವೆಂಪು ಅವರ ಬಗ್ಗೆ. ಕುವೆಂಪು ಅವರು ಜನಿಸಿದ್ದು 1904 ಡಿಸೆಂಬರ್ 29 ಇವತ್ತಿನ ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಹಿರೇಕೊಡುಗೆ ಎಂಬ ಗ್ರಾಮದಲ್ಲಿ.

ಹಾಗಾದ್ರೆ ಅವರ ಹೆಸರಲ್ಲಿ ಕುಪ್ಪಳ್ಳಿ ಅಂತ ಇದೆಯಲ್ಲ, ಅದೇನು ಅಂತ? ಅದು ಅವರ ತಂದೆ ಮನೆ. ಕುವೆಂಪು ಅವರ ತಂದೆಯ ಹೆಸರು ವೆಂಕಟಗೌಡರು, ತಾಯಿ ಸೀತಮ್ಮ. ಕುಪ್ಪಳ್ಳಿ ಅನ್ನೋದು ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಒಂದು ಪುಟ್ಟ ಗ್ರಾಮ. ಈಗ ಒಂದು ಗೀತೆ ಪ್ರಸಾರ ಆಗ್ತಾ

ಮತ್ತೆ ಪ್ರೀತಿಯ ಸ್ವಾಗತ. ಮಾತಾಡ್ತಾ ಇದ್ದೆ ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಬಗ್ಗೆ. ಅವರು ಕನ್ನಡ ಸಾಹಿತ್ಯದ ಆಗಸದಲ್ಲಿ ಒಂದು ಧ್ರುವತಾರೆ. ಅವರು ಕನ್ನಡಕ್ಕೆ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ. ಇಂತಹ ಯುಗದ ಕವಿಯ ಬಗ್ಗೆ ಮಾತು ಒಂದೇ ಸಂಚಿಕೆಯಲ್ಲಿ ಮುಗಿಯೋಕೆ ಸಾಧ್ಯನೇ ಇಲ್ಲ.

0: ನಮಸ್ಕಾರ, ನೀವು ಕೇಳ್ತಾ ಇದ್ದೀರಾ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ. ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ. ಸ್ನೇಹಿತರೆ, ಇದು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಕಿರಣ್ ರಾಜು ಪಾಟೀಲ್ ಅವರು ಜೀ ಕನ್ನಡ ಸೀಸನ್ 17 ಸಾರೆಗಮಪ 2020 ಫೈನಲಿಸ್ಟ್ ಹಾಗೂ ಹೆಸ್ಕಾಂ ಕಾಕ್ತಿ ಸೆಕ್ಷನ್ ಲೈನ್ ಮ್ಯಾನ್ ಇವರು ಕಾರ್ಯಕ್ರಮದಲ್ಲಿ. ತಮಗೆ ಸ್ವಾಗತ ಕಿರಣ್ ಅವರೇ, ಹಾಗೂ ನಮಸ್ಕಾರ.
1: ನಮಸ್ತೆ ಸರ್.
0: ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ತಮ್ಮ ಬಾಲ್ಯ ಅಲ್ಲಿಂದ ಪ್ರಾರಂಭ ಮಾಡೋಣ.
1: ನಾನು ಹುಟ್ಟಿದ್ದು ಬುತ್ರಾಮಟ್ಟಿ ಅಲ್ರಿ, ಇಲ್ಲಿ ಸಿಟಿಯಿಂದ 16 ಕಿಲೋಮೀಟರ್ ಐತ್ರಿ ಬುತ್ರಾಮಟ್ಟಿ. ರಾಣಿ ಚೆನ್ನಮ್ಮ ಯೂನಿವರ್ಸಿಟಿ ಪಕ್ಕದಲ್ಲಿರೋ ಅವ್ರು ಬುತ್ರಾಮಟ್ಟಿ. ಅಲ್ಲೇ ಊರಲ್ಲೇ ಸರ್ಕಾರಿ ಸ್ಕೂಲಾಗ ಕಲಿತೆ ರೀ, ಮತ್ತು ಹೈಸ್ಕೂಲ್ ಮುಕ್ತಿಮಠ ಪ್ರೌಢಶಾಲೆಯಲ್ಲಿ ಕಲಿತೆ, ಮತ್ತು ಅಲ್ಲಿಂದ PUC ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಸಿದ್ದರಾಮೇಶ್ವರ ಕಾಲೇಜ್, ಡಿಗ್ರಿ ಕಂಪ್ಲೀಟ್ ಆಗಲಿಲ್ಲ. ಒಂದು ವರ್ಷ ಬೆನ್ನಸ್ಮಿತ್ ಕಾಲೇಜ್ ಕಲ್ತಾರೆ. ಸಂಗೀತದ ಜರ್ನಿ ಬಗ್ಗೆ ಹೇಳೋದಾದ್ರೆ, ಸಣ್ಣ ಇರ್ತಾಗಿಂದ ಪ್ರತಿಭಾ ಕರಂಜಿ ಅಂತ ಎಲ್ಲ ಸ್ಕೂಲಾಗ ಮಾಡ್ತಾರೆ ರೀ. ಅಲ್ಲಿ ನಮ್ಮ ಡ್ಯಾಡಿಯವರು ಒಂದು ಫಸ್ಟ್ ಸಲ ಒಂದು ಹಾಡು ಕಲಿಸ್ಕೊಟ್ಟಿದ್ದಾರೆ, ಭಾವಗೀತೆ. ನಾ ಹಾಡ್ತೀನಲ್ಲೋ ನನಗೆ ಗೊತ್ತಿರಲಿಲ್ಲ, ಅಷ್ಟು ಚಂದ ಹಾಡಿದ್ದಾರೆ ಹಾಡು, ಭಾವಗೀತೆ ಎದೆ ತುಂಬಿ ಹಾಡೋಣ ಅಂತ ಹಾಡಿದ್ದಾರೆ. ಅಲ್ಲಿಂದ ಪ್ರೋತ್ಸಾಹ ಸಿಗ್ತಾ ಹೋಗ್ತಾರೆ ನಮಗೆಲ್ಲ ಸ್ಕೂಲ್ದಾಗ, ಚಲೋ ಹಾಡ್ತೀಯಪ್ಪ, ಧ್ವನಿ ಚಲೋ ಐತಿನಿಂದ ಕಂಟಿನ್ಯೂ ಮಾಡು, ಸಂಗೀತ ನಿನಗೈತೆ ರಕ್ತದಾಗ ಐತೆ ನಿನಗೆ ಅಂತ ಹೇಳೆಲ್ಲ ಪ್ರೋತ್ಸಾಹ ಮಾಡಿ ಅಲ್ಲಿಂದ ಶುರುವಾಗಿದ್ದ ಜರ್ನಿ ಇಲ್ಲಿವರೆಗೂ ಬಂದಿತ್ತೈತ್ರಿ.
0: ಭಾಳ ಉತ್ತಮ. ಆ್ಯಂಡ್ ತಮ್ಮ ವೃತ್ತಿ ಜೀವನದ ಬಗ್ಗೆ ನಾವು ತಿಳ್ಕೊಳ್ಳೋಣ, ಏಕೆಂದರೆ ಲೈನ್ ಮ್ಯಾನ್ ಕಮ್ ನ್ಯೂ ಸೀಸನ್ ಫಿನಾಲಿಸ್ಟ್, ಅದು ಸೀಸನ್ 17 ಸರಿಗಮಪ್ಪ. ಇದು ಒಂದು ಟೋಟಲಿ ಎರಡು ಡಿಫ್ರೆಂಟ್ ಆದಂಥ ಒಂದು ಕ್ಷೇತ್ರ. ಈಗ ವೃತ್ತಿ ಜೀವನಕ್ಕಿಂತ ಮುಂಚೆ ತಮ್ಮ ಶಾಲೆಯಲ್ಲಿ ಬರೀ ಗಾಯನದಲ್ಲಿ ಮಾತ್ರ ಅಥವಾ ಪ್ರತಿಭಾ ಕರಂಜಿ ಅನ್ನೋ ಒಂದು ಕಾರ್ಯಕ್ರಮದಲ್ಲಿ ಮಾತ್ರ ಆಸಕ್ತಿ ಇತ್ತ ಅಥವಾ ಕ್ರೀಡೆಯಲ್ಲಿ ಇತ್ತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
1: ಕ್ರೀಡೆ ಒಳಗೂ ಇತ್ತು ರೀ ನನಗೆ, ಕ್ರೀಡೆ ಒಳಗೂ ನಾ ಚಲೋ ಪಾರ್ಟಿಸಿಪೇಟ್ ಮಾಡ್ತಿದ್ದೆ, ಸುಮಾರು ಸಲ ನಂಬರು ತಗೊಂಡಿದ್ದೇನೆ ರೀ ನಾನು ಎಲ್ಲ ಸ್ಪೋರ್ಟ್ಸ್ದಾಗ. ಮತ್ತು ನಾ ಸ್ಕೂಲ್ ಎಜುಕೇಶನ್ ಬಂದ್ರೆ ಅದ್ರಾಗೂ ನಾ ರ್ಯಾಂಕ್ ರೀ, ಫಸ್ಟ್ ನಾನು ರೀ ನಂಬರ್ ಒನ್ ಸ್ಕೂಲ್ದಾಗ. ಹಂಗಾಗಿ ಸಂಗೀತ ಒಂದು ಇತ್ತು, ಸೈಡ್ ಇತ್ತು ಸಂಗೀತ, ಬಟ್ ಈಗ ಬರ್ತಾ ಅದ ಜೀವನ ಆಗಿಬಿಟ್ಟಿತ್ತು.
0: ಭಾಳ ಒಳ್ಳೆಯದು. ಈಗ ಶಾಲೆಯಲ್ಲಿ ತಮಗೆ ಗುರುಗಳು ಅಥವಾ ಟೀಚರ್ಸ್ ಸರ್ಸ್ ಇದ್ದೇ ಇರ್ತಾರೆ, ಸಪೋರ್ಟ್ ಆಗಿ ಯಾರಿದ್ರು ಅವ್ರ ಬಗ್ಗೆ ಸ್ವಲ್ಪ ತಿಳಿಸಿ, ಏಕೆಂದ್ರೆ ಅದು ಬಹಳ ಮುಖ್ಯವಾಗುತ್ತೆ ಒಂದು ವಿದ್ಯಾರ್ಥಿಯ ಜೀವನದಲ್ಲಿ. ಶಾಲೆಯಲ್ಲಿ ಅದ್ರ ಬಗ್ಗೆ ಹೇಳಿ.
1: ಸಪೋರ್ಟಿವ್ ಅಂದ್ರೆ, ನಾ ಪ್ರೈಮರಿ ಇದ್ದಾಗ ಮಾರುತಿ ಸರ್ ಅಂತ ಒಬ್ಬರು ಇದ್ರಿ, ನಮ್ಗೆ ಪಿ ಸರ್ ರೀ ಅವ್ರ. ನಾ ಹಾಡ್ತೀನಲ್ಲ ಅಂತ ಅವ್ರಿಗೆ ಗೊತ್ತಿರಲಿಲ್ಲ, ಒಂದು ಪ್ರತಿಭಾಕರಂಜಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಅವ್ರಿಗೆ ಗೊತ್ತಾಯ್ತು ರೀ, ನೀವು ಚಲೋ ಹಾಡ್ತಾನಲ್ಲ ಇವ್ನು ಬೆಳೆಸ್ಬೇಕಂತ. ಎಲ್ಲ ಸ್ಕೂಲ್ದಾಗ ನಮ್ಗೆ ಎಲ್ಲರಿಗೂ ಹೇಳಕತ್ತಾರೆ ಅವ್ರು, ಚಲೋ ಹಾಡ್ತಾನವ, ಕಾಂಪಿಟೇಷನ್ದಾಗ ಭಾಗವಹಿಸಾಗ ಇದನ್ನು ಮಾಡ್ರಿ ಅಂತೆಲ್ಲ ಸಪೋರ್ಟ್ ಮಾಡ್ತಿದ್ದಾರೆ. ಸ್ವಲ್ಪ ಪ್ರೌಢಶಾಲೆಗೆ ಬಂದ್ರೆ ಏಳ್ತಿದ್ದಾಗ ಎಲ್ಲ ಟೀಚರ್ಸು ನನಗೆ ಸಪೋರ್ಟ್ ಮಾಡ್ಯಾರ ರೀ. ಮೇನ್ ಹೇಳ್ಬೇಕಂದ್ರೆ ಅಂಬರ್ ಸರ ಮತ್ತು ಬಸವರಾಜ್ ಸುಂಗಾರಿ ಸರ್ ಮತ್ತು ಪತ್ತಾರ್ ಸರ್ ಅಂತ ಹಿಂದೆ ಹೇಳ್ಕೊಡ್ತಿದ್ದಾರೆ ಅವ್ರ. ಇವರು ಮೂರು ಸರ್ ನನಗೆ ಭಾಳ ಪ್ರೋತ್ಸಾಹ ಮಾಡಿದಾರೆ ರೀ. ಎಲ್ಲ ಪ್ರತಿಭಾ ಕಾರಂಜಿ ಯಾವ ಸ್ಕೂಲ್ ರಾಜ್ಯ ಮಟ್ಟದ ಮಟ್ಟ ಹೋಗಿದ್ದಾರೆ, ನಂದು ಬಿಜಾಪುರ ಮಠ, ಅಲ್ಲಿವರೆಗೂ ನನಗೆ ಕರ್ಕೊಂಡು ಹೋಗಿದ್ದಾರೆ ಅವ್ರು.
0: ಪ್ರತಿಭಾ ಕಾರಂಜಿ ಹೆಸರಲ್ಲಿಯೇ ಒಂದಿದೆ.
1: ಹೌದು.
0: ಅಂಥ ಸಂದರ್ಭದಲ್ಲಿ ತಮ್ಮ ಅನುಭವ ಬಗ್ಗೆ, ಏಕೆಂದರೆ ಈ ಒಂದು ಈಗ ಕೇಳ್ತಿರೋ ಎಷ್ಟೋ ಜನರು, ಈಗ ಕೇಳ್ತಿರೋ ಎಷ್ಟೋ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ತಮ್ಮ ಜೀವನದಲ್ಲಿ ಈ ಒಂದು ಪ್ರತಿಭಾ ಕಾರಂಜಿ ಅಂತ ಅವ್ರಿಗೆ ಕೇಳಿರುತ್ತಾರೆ, ಆದರೆ ಭಾಗವಹಿಸುವುದಿಲ್ಲ, ಏಕೆಂದ್ರೆ ಇದರ ಗೆಲ್ತೇನೋ ಇಲ್ಲೋ ಅಂತ ವಿಚಾರ ಮಾಡ್ತಾರೆ. ಭಾಗವಹಿಸುವುದೇ ಗೆಲ್ಲೋದು ಅಂತ ಅವರಿಗೆ ನೀವು ಹೇಳ್ಕೊಡಿ ಅಲ್ಲ.
1: ನಾನು ಹೇಳ್ತೀನಂದ್ರೆ, ಗೆಲ್ಲೋದು ಬಿಡೋದು ಸೆಕೆಂಡ್ ರೀ, ಗೆದ್ದಾಗ ಒಂದು ಸಂಭ್ರಮ ಇರುತ್ತೆ, ಸೋತಾಗ ಅದರಿಂದ ಕಲಿಯೋದು ಭಾಳ ಇರ್ತೈತ್ರಿ. ನಾವೇನು ಮಾಡ್ತಿದ್ವು ಅಂದ್ರೆ, ಪ್ರತಿಭಾ ಕಾರಂಜಿದೊಳಗೆ ನಾವು ಗೆಲ್ತೀವೋ ಪ್ರೈಸ್ ಬರುತ್ತೋ ಇಲ್ಲೋ ಗೊತ್ತಿರಲಿಲ್ಲ ನಮ್ಗೆ, ನಾವು ಅದನ್ನೆಲ್ಲ ತಲೆಯಾಗ ಇಟ್ಕೊಳ್ತಿರಾಕಿಲ್ರಿ. ನಾವು ಅಷ್ಟು ಪಾರ್ಟಿಸಿಪೇಟ್ ಮಾಡಿದ್ರೆ ಅಂದ್ರೆ, ಒಂದು ಸ್ಕೂಲ್ ಅಂದ್ರೆ ಅದೊಂದು, ಈಗೇನು ಮೊಬೈಲ್ ಬಂದವ್ರಿ, ರೀಲ್ಸ್ ನೋಡ್ತಾರೆ ಜನ, ಎಲ್ಲ ಮಾಡ್ತಾರೆ. ಬಟ್ ಈಗಿನ ಮಕ್ಕಳಿಗೆ ಪ್ರತಿಭಾ ಕಾರಂಜಿದ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂತ ನನಗೆ ಅನಿಸ್ತೈತ್ರಿ. ಬಟ್ ನಮ್ಮ ಕಾಲದಾಗ ಮೊಬೈಲ್ ಅಷ್ಟು ಕ್ರೇಜ್ ಇರಲಿಲ್ಲ, ಮತ್ತು ಸ್ಕ್ರೀನ್ ಟಚ್ ಮೊಬೈಲು ಇರಲಿಲ್ಲ ಆ ಟೈಮ್ದಾಗ, ಕೀಪ್ಯಾಡ್ ಮೊಬೈಲ. ಅದ್ರಾಗ ಆ ಟೈಮ್ದಾಗ ನಾವು ಪ್ರತಿಭಾ ಕಾರಂಜಿ ನಮ್ಗೊಂದು ದೊಡ್ಡ ಸಂಭ್ರಮ ಇರೋದು. ಎಲ್ಲ ಸ್ಕೂಲ್ ಹೋಗಿ ಪ್ರಾಕ್ಟೀಸ್ ಮಾಡೋದು, ಬೇರೆ ಬೇರೆ ಸ್ಕೂಲಿಂದ ಮಕ್ಕಳು ಬರ್ತಿದ್ದಾರೆ ಹಾಡಕ್ಕೆ ನಮ್ಗೆ ಕಾಂಪಿಟೇಟರ್ ಆಗಿ. ಬೇರೆ ಬೇರೆ ಕಡೆ ಎಲ್ಲ ನೋಡ್ತಿದ್ರು ನಾವು, ಅಂದ್ರೆ ಅವ್ರು ಹೆಂಗೆ ಆಡ್ತಾವ್ರು, ಇವ್ರು ಹೆಂಗೆ ಆಡ್ತಾರು, ಅವ್ರು ಏನೇನು ಅಂದ್ರೆ ಎಲ್ಲ ಥರದ ಕ್ಷೇತ್ರದಾಗ ಏನೇನು ಪ್ರತಿಭೆಗಳದಾರ ಅಲ್ರಿ, ಎಲ್ಲರೂ ಬರ್ತಿದ್ದಾರೆ ಸ್ಕೂಲಿಗೆ ರೀ. ಒಂದು ಸ್ಕೂಲಾಗ ಪ್ರತಿಭಾ ಕಾರಂಜಿ ಇಟ್ಕೋತಾರೆ ಅಂದ್ರೆ, ಆ ಸ್ಕೂಲ್ ಎಲ್ಲ ಸ್ಕೂಲ್ ಹುಡುಗರು ಬರ್ತಿದ್ದಾರೆ, ಎಲ್ಲ ಸ್ಪೋರ್ಟ್ಸ್ ಆಗಲಿ, ರಂಗೋಲಿ ಹಾಕೋದಾಗಲಿ, ಜಾನಪದ ಹಾಡೋದಾಗಲಿ, ಭಾವಗೀತೆ ಹಾಡೋದಾಗಲಿ, ಮತ್ತು ನೃತ್ಯ ಮಾಡೋದಾಗಲಿ, ಆ್ಯಕ್ಟಿಂಗ್ ಮಾಡೋದಾಗಲಿ, ಎಲ್ಲರೂ ಬರ್ತಿದ್ರು. ಅದನ್ನೆಲ್ಲ ನೋಡಿದ್ರೆ ಖುಷಿ ಅನ್ಸುತ್ತೆ ನಮ್ಗೆ, ಏನಪ್ಪ ಹೆಂಗೆಲ್ಲ ಎಷ್ಟು ಸಂಭ್ರಮ ಐತಿ ಅಂತ ಅನಿಸಿದ್ರೆ. ನಾವು ಪ್ರೈಸ್ ಬಗ್ಗೆ ತಲೆ ಕೆಡಿಸ್ಕೊತಿರ್ಲಿಲ್ಲ ರೀ. ಈಗಿನ ಮಕ್ಕಳಿಗೆ ಹೇಳೋದು ಅಷ್ಟೇ ರೀ, ಏನು ಬದುಕೈತಿಲ್ಲ ಪ್ರತಿಭಾ ಕಾರಂಜಿ, ಒಂದು ಹೊರಗೇನು ಬದುಕೈತಿಲ್ಲ, ಅದನ್ನು ಬದುಕ್ರಿ, ಮೊಬೈಲ್ದಾಗ ನೋಡಕ್ಕೆ ಹೋಗ್ಬೇಡ್ರಿ ಜಾಸ್ತಿ, ಅದರಿಂದ ಏನು ಯೂಸು ಇಲ್ಲ ರೀ. ಏನು ನಮ್ಮದು ಮೊಬೈಲ್ ನೋಡಿ ಜಾಸ್ತಿ ಹಾಳು ಮಾಡ್ಕೋಬೇಡ್ರಿ ಜೀವನ. ಮತ್ತು ನಾ ಏನು ಹೇಳೋದಂದ್ರೆ, ಹೊರಗಿಂದ ಏನು ನಮ್ಗೆ ಸ್ಕೂಲ್ದಾಗ ಸಂಗೀತಕ್ಕೆ ಸಂಗೀತ ಏನೋ ಒಂದು ಕ್ಷೇತ್ರ ಐತೆ ಅನ್ನೋದ್ಲೆ, ಅದ್ರಾಗ ಜಾಸ್ತಿ ಪಾರ್ಟಿಸಿಪೇಟ್ ಮಾಡ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.
0: ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವಾಗ ತಾವು ಸೋಲನ್ನು ಕಂಡಿರ್ತೀರಾ, ಆ ಸೋಲನ್ನು ಎದುರಿಸಿದಾಗ ಅಥವಾ ಮೊಟ್ಟ ಮೊದಲನೇ ಬಾರಿಗೆ ನೀವು ಸೋಲನ್ನು ಎದುರಿಸಿದಾಗ ನಿಮ್ಮ ಆಟಿಟ್ಯೂಡ್ ಅದರ ಪ್ರತಿ ಹೇಗಿತ್ತು, ಆ ಒಂದು ಸೋಲಿನಿಂದ ಏನು ಕಲ್ತ್ರಿ ಅದ್ರ ಬಗ್ಗೆ ಸ್ವಲ್ಪ?
1: ಇಲ್ಲಿವರೆಗೂ ಹೇಳ್ಬೇಕಂದ್ರೆ ಸರಿಯಪ್ಪಕ್ಕೆ ಹೋಗಿತ್ತ ಮೊದಲ ನಾವು ಲೋಕಲ್ ಕಾಂಪಿಟೇಷನ್ಸ್ ಎಲ್ಲ ಭಾಗವಹಿಸ್ತಿದ್ದೆ ರೀ, ಒಂದು 7-8 ಲೋಕಲ್ ಕಾಂಪಿಟೇಷನ್ ಎಲ್ಲ ಭಾಗವಹಿಸಿದ್ದೇನೆ ರೀ ನಾನು. ಅಲ್ಲಿ ಎಲ್ಲ ಕಡೆನೂ ನಾವು ಪ್ರೈಸ್ ತೊಗೋಬೇಕಂತ ಹಂಗೆ ಅನ್ಕೊಂಡ್ರೆ ಆಗಂಗಿಲ್ಲರಿ ಅದು, ಯಾಕಂದ್ರೆ ಎಲ್ಲರೂ ಪ್ರತಿಭಾವಂತರ ಇರ್ತಾರೆ ರೀ ಸಿಂಗರ್ಸ್ ಅಂದಮೇಲೆ. ಒಂದ್ಸಲ ಪ್ರೈಸ್ ಬರುತ್ತೆ, ಒಂದ್ಸಲ ಬರಂಗಿಲ್ಲ. ಅಲ್ಲಿ ಗೆದ್ದಾಗ ಅದೊಂದು ಖುಷಿ ಇರುತ್ತೆ ರೀ, ಗೆದ್ದಾಗ ಇಲ್ಲಿ ನಾ ಗೆದ್ದ ಪ್ರೈಸ್ ತೊಗೊಂಡಪ್ಪ ಅಂತ ಹೇಳ್ಕೊಳಕೊಂದು ಖುಷಿ ಇರತ್ತೆ ರೀ. ಸೋತಾಗ ಏನಾಗ್ತಿತ್ತಂದ್ರೆ ಇದಕ್ಕಿಂತ ಚಂದ ಮಾಡ್ಬೇಕಲ್ಲ ಪ್ರಾಕ್ಟೀಸ್, ನಾನು ಇದಕ್ಕಿಂತ ಚಂದ ನಾ ಪರ್ಫಾರ್ಮೆನ್ಸ್ ಮಾಡ್ಬೇಕು ನೆಕ್ಸ್ಟ್ ಟೈಮ್ ಅಂತ ಒಂದು ಛಲ ಹೊಡ್ತೈತೆ ರೀ. ಛಲ ಹೊಡ್ತೈತಿ, ಅಲ್ಲಿಂದ ನಾವು ಕಲಿಯಾಕ ರಗಡ್ ಸಿಗ್ತೈತೆ ರೀ. ನಾ ಕಲಿಬೇಕಪ್ಪ ಸಂಗೀತ ಅನ್ನೋ ಛಲ ಹೊಡ್ತೈತಿ, ಗೆದ್ದವನ್ಕಿಂತ ಸೋತಾವಂಗ ಛಲ ಭಾಳ ಹೊಡ್ತೈತೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ರೀ.
0: ಭಾಳ ಉತ್ತಮವಾಗಿ ತಿಳಿಸಿದ್ರಿ. ಸ್ನೇಹಿತರೆ, ನೀವು ಕೇಳ್ತಾ ಇದ್ರೆ ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ ವೇಣು ಧ್ವನಿ, ಇದು 90.4 FM KLE ಕನಸು. ನಿಮ್ಮೊಂದಿಗೆ ನಾನು ಮಂಜುನಾಥ್ ಪೈ, ಇದು ಯುವ ಧ್ವನಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಿ ಕನ್ನಡ ಸರಿಗಮಪ 2020 ಸೀಸನ್ 17 ಫೈನಲಿಸ್ಟ್ ಹಾಗೂ ಹೆಸ್ಕಾಂ ಕಾಕ್ತಿ ಸೆಕ್ಷನ್ ಲೈನ್ ಮ್ಯಾನ್ ಆದ ಕಿರಣ್ ರಾಜು ಪಾಟೀಲ್ ಅವರು ತಮ್ಮ ಅನುಭವ ಹಂಚ್ಕೋತಾ ಇದ್ದಾರೆ ಸೋಲಿನ ಬಗ್ಗೆ. ತಾವು ಹೇಳಿದರೆ ಅಂತ ಸಂದರ್ಭದಲ್ಲಿ ಕೆಲವೊಂದು ಸಂದರ್ಭಗಳಲ್ಲಿ ಕಲಾವಿದರು ತಮ್ಮ ಜೀವನದಲ್ಲಿ ಯಶಸ್ಸಿನ ಮೇಲೆ ಯಶಸ್ಸು ನೋಡಿದಾಗ ಅವರಿಗೂ ಒಂದು ಬರುತ್ತೆ ಅಹಂ ಅಂತ, ಅದನ್ನ ಹೇಗೆ ಎದುರಿಸಬೇಕು, ಅದನ್ನ ತಾವು ಹೇಗೆ ಎದುರಿಸಿದ್ರು ಅದ್ರ ಬಗ್ಗೆ ಸ್ವಲ್ಪ ತಿಳಿಸಬಹುದಾ?
1: ಇದರ ಬಗ್ಗೆ ಹೇಳ್ಬೇಕಂದ್ರ ಅಹಂ ಅನ್ನೋದು ಕಲಾವಿದರಿಗೆ ಇರಬಾರ್ದ್ರಿ ಆಕ್ಚುಲಿ. ಆ ಅಹಂ ಬಂತಂದ್ರ ಅದು ಅವನ ಬೆಳವಣಿಗೆ ಅಲ್ಲೇ ಸ್ಟಾಪ್ ಅನ್ನಂಗ್ರ ಇರ್ತದ. ಅಹಂ ಬಂತಂದ್ರೆ ಮುಗಿತ್ರೆ ಕತಿ, ನಾ ಏನೋ ದೊಡ್ಡ ಬೆಳೆದ್ಬಿಟ್ಟೆ ಏನೋ ಸಾಧಿಸ್ಬಿಟ್ಟೆ ಅಂದ್ರೆ ಅದು ಅಂತ ತಲೆಗೆ ಬಂತಂದ್ರೆ ಅದು ಅವನ ಪತನ ಅಲ್ಲಿಂದನೇ ಶುರು ಆಗ್ತಿರೋದು.
0: ನಿಜ,
1: ಅದು ಅಹಂ ಪಟ್ಕೋಬಾರ್ದ್ರಿ ಅವತ್ತು, ಅದನ್ನ ಚಾಲೆಂಜ್ ಆಗಿ ತಗೋಬೇಕ್ರಿ. ಎಷ್ಟು ದೊಡ್ಡ ಮಟ್ಟಕ್ಕೆ ಬೆಳೆದ್ರೂ ಹಂಬಲ್ನೆಸ್ ಅನ್ನೋದು ಇರಬೇಕ್ರಿ.
0: ಈಗ ಗಾಯನ ಬಗ್ಗೆ ನಾವು ಇಷ್ಟೆಲ್ಲ ಮಾತನಾಡಿದ್ವಿ, ತಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳಿ. ಗಾಯನ ಇಸ್ ಅ ಕಲಾಕ್ಷೇತ್ರ, ವೃತ್ತಿ ಜೀವನ ಇಸ್ ಅ ಲೈನ್ ಮ್ಯಾನ್, ಟೋಟಲಿ 2 ಡಿಫ್ರೆಂಟ್ ಸೆಕ್ಷನ್ಸ್. ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಬೋದಾ, ಹೆಂಗೆ ನೀವು ಲೈನ್ ಮ್ಯಾನ್ ಆದ್ರಿ, ವೃತ್ತಿ ಜೀವನದ ಬಗ್ಗೆ ಸ್ವಲ್ಪ?
1: ವೃತ್ತಿ ಜೀವನ ಅಂದ್ರೆ ಲೈನ್ ಮ್ಯಾನ್ ಆಗಿದ್ದೆ ಆಕ್ಸಿಡೆಂಟ್ಲಿ ಆಗಿದ್ದಿರದ, ನಾನಾಗಿ ಹೋಗಿ ಆರಿಸ್ಕೊಂಡಿದ್ದಲ್ಲದ. ಕಷ್ಟ ಇತ್ತು ಆ ಟೈಮ್ದಾಗ, ಈ ಜಾಬ್ ಮಾಡಲೇಬೇಕಾಗಿತ್ತು ನಾನು, ಅದರಲ್ಲಿ ನಾನು ಹೋಗಲೇಬೇಕಾಯ್ತು. ಹಂಗಾಗಿ ನಾ ಸೆಲ್ಲ ಥರ ಮಾಡ್ಕೊಂಡಿದ್ರಿ ವೃತ್ತಿ ಜೀವನ. ಹೆಂಗಾಯ್ತಪ್ಪ ಅಂದ್ರೆ ಡಿಗ್ರಿ ಓದತ್ತಿದ್ದೆ ರೀ ನಾ ಬೆನ್ನಟ್ ಸ್ಮಿತ್ ಕಾಲೇಜ್ದಾಗ ಫಸ್ಟ್ ಇಯರ್ ಡಿಗ್ರಿ. ಇನ್ನೊಂದು 2 ತಿಂಗಳು ಇತ್ತು ಮುಗಿಯಾಕ ಡಿಗ್ರಿ. ಒಂದು ಎಕ್ಸಾಜಡ್ ಬ್ಯಾಂಕ್ ರೀ ಇಲ್ಲೇ ಬೆಳಗಾವಿದಾಗ, ಅದು ಸ್ಕ್ಯಾಮ್ ಐತೆ ರೀ. ದುಡ್ಡು ಒಂದು ಸ್ವಲ್ಪ ಅಮೌಂಟ್ ಇತ್ತು ರೀ ಅಲ್ಲಿ, ಒಂದು ದೊಡ್ಡ ಅಮೌಂಟ್ ಅದ ಅಲ್ಲಿ ದುಡ್ಡು ಇಟ್ಟಿದ್ರು ನಾವು ಫಿಕ್ಸ್ಡ್ ಡಿಪಾಸಿಟ್ ಅಂತೇಳಿ. ಅದೇನಾಯ್ತಂದ್ರೆ ಸ್ಕ್ಯಾಮ್ ಆಗಿ ದುಡ್ಡು ನಮ್ಮ ಲೈಫ್ ಟೈಮ್ ದುಡ್ಡನ್ನ ಕಳ್ಕೊಂಡ್ಬಿಟ್ಟಿದ್ರಿ ನಾವು, ನಮ್ಮ ತಂದೆ ಇಟ್ಟಿದ್ದೆ ರೀ. ದುಡ್ಡನ್ನ ಅಲ್ಲಿ ಕಳ್ಕೊಂಡ್ಮೇಲೆ ಏನಾಯ್ತು, ಇನ್ನೇನು ಮುಗಿತಪ್ಪ ಜೀವನ, ಬೀದಿಗೆ ಬಿಡ್ತೀವೇನೋ ಅನ್ಕೊಂಡಿದ್ವಿ ರೀ ನಾವು. ಡಿಗ್ರಿ ಓದತ್ತಿದ್ದೀರಿ ನಮ್ಮ, ಆ ದುಡ್ಡು ಏನು ಇಟ್ಟಿರಲ್ಲ ರೀ ಡಿಪಾಸಿಟ, ಆ ದುಡ್ಡಿನಿಂದ ಬರೋ ಇಂಟ್ರೆಸ್ಟ್ದಾಗ ನಮ್ಮ ಅಪ್ಪ ನಮ್ಮನ್ನ ಇದನ್ನು ಮಾಡಿ ಸಾಕ್ತಿದ್ದಾರೆ ನಮ್ಗೆ ಎಲ್ಲ ಫೀಸ್ ಕಟ್ಟೋದಾಗಲಿ. ಮತ್ತು ನಮ್ಮ ಡ್ಯಾಡಿ ಬಂದು ಅವರು ಹಾರ್ಮೋನಿಯಂ ನುಡಿಸ್ತಾರೆ, ಎಲ್ಲ ಲೋಕಲ್ ಎಲ್ಲ ಇದಕ್ಕೆಲ್ಲ ಪ್ರೋಗ್ರಾಮ್ಕೆಲ್ಲ ನುಡಿಸ್ತಾರೆ ಅವ್ರು ಇಲ್ಲಿ ಸಿಟ್ಯಾಗ ಬೆಳಗಾವಿದಾಗ. ಬಿಟ್ಟರೆ ಹೊಲ ಮನಿ ಅದರಿಂದ ಸ್ವಲ್ಪ ದುಡ್ಡು ಬರುತ್ತೆ ರೀ, ಅದರಿಂದ ಜೀವನ ನಡೀತೈತೆ, ಹೆಂಗೋ ಸಣ್ಣದಾಗಿ ಬರ್ತೈತೆ ಇನ್ಕಮ್ ನಡೀತೈತೆ ರೀ. ಆಮೇಲೆ ಏನಾಯಿತು, ಆ ದುಡ್ಡು ಸ್ಕ್ಯಾಮ್ ಆದಮೇಲೆ ಹೋಯ್ತಾರೆ ದುಡ್ಡು, ಅದ ಇನ್ನೇನು ವಾಪಸ್ ಬರಂಗಿಲ್ಲ ಅಂತ ಅನ್ಕೊಂಡಿರಿ ನಾವು. ಇನ್ನೂ ಆದರೂ ಬಂದಿಲ್ಲರಿ ದುಡ್ಡು ಅದ. ಆಮೇಲೆ ನನಗೇನಾಯ್ತು, ಈ ಹೆಸ್ಕಾಮ್ದಾಗ ಕರೆದ್ರಿ ನಮ್ಮ ಪವರ್ ಮ್ಯಾನ್ ಆಗಿ, ಹಿಂಗೆ ಹಿಂಗೆ ಕರೆದರು ಹೆಸ್ಕಾಮ್ ಅಂತ ಹೇಳಿದ್ರು ನಮಗೆಲ್ಲ ಪೇಪರ್ದಾಗೆಲ್ಲ ಬಂತಿರೋದು, ಪೇಪರ್ದಾಗ ಅಡ್ವರ್ಟೈಸ್ಮೆಂಟ್ ಎಲ್ಲ ಬಂತಿರೋದ. ಮತ್ತು ಇನ್ನು ಹೆಂಗಾರೇ ಮಾಡಿ ಮತ್ತೆ ಜೀವನ ಕಟ್ಕೋಬೇಕಲ್ಲಪ್ಪ, ದುಡ್ಡು ಹೋದಂಗೆ ಹೋಯ್ತು ಮತ್ತು ಇನ್ನು ಮುಂದೆ ಏನಾರು ಮಾಡಬೇಕು ಜೀವನಕ್ಕಂತ ಹೇಳಿ, ನಮ್ಮ ಡ್ಯಾಡಿ ಎಲ್ಲ ನೋಡಿ ನಮ್ಮೆಲ್ಲ ಕಾಕನ ಮಕ್ಕಳೆಲ್ಲ ಅವರೆಲ್ಲ ಸಜೆಸ್ಟ್ ಮಾಡಿ ಇದ್ರಾಗ ಅಪ್ಲಿಕೇಶನ್ ಹಾಕು ಮತ್ತು ನೋಡೋಣ ಏನಾಗ್ತೈತೆ ಅಂತೇಳಿ ಇದು ಮಾಡಿದರು. ಆಮೇಲೆ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ಮೇಲೆ ಸಿರ್ಸಿಯೊಳಗೆ ನಂದು ಫಿಸಿಕಲ್ ಇದು ಬಂತಿರೋದು, ಟೆಸ್ಟ್ ಬಂತ್ರಿ ಎಲ್ಲ, ಅಲ್ಲೆಲ್ಲ ಪಾಸಾಗಿ ಆಮೇಲೆ ಸೆಲೆಕ್ಟ್ ಆಗಿ ಜಾಬ್ ಮಾಡಕತ್ತಿರ ವೃತ್ತಿ ಜೀವನ ಶುರು ಮಾಡಿದ್ರಿ. ಇಲ್ಲಿ ಕಡೆ ನಾನು ಡಿಗ್ರಿ ಏನು ಓದಾತಿದ್ದಿಲ್ಲ ರೀ, 1 ವರ್ಷ ಕಂಪ್ಲೀಟ್ ಆಯಿತು. ಆಮೇಲೆ ಇನ್ನೂ 2 ವರ್ಷ ಇತ್ತು ಡಿಗ್ರಿ ರೀ, ಅದನ್ನು ಡಿಗ್ರಿ ಮಾಡೋಕ್ಕಾಗಲಿಲ್ಲ ನನಗೆ, ಎಕ್ಸಾಮ್ ಕಟ್ಟೋಕ್ಕಾಗಲಿಲ್ಲ, ಎಕ್ಸ್ಟರ್ನಲ್ಲೂ ಕಟ್ಟೋಕ್ಕಾಗಲಿಲ್ಲ ನನಗೆ. ಜಾಬ್ದಾಗ ಅದನ್ನು ನನಗೆ ಅದಷ್ಟು ಇದು ಅನಿಸ್ಲಿಲ್ಲ, ಡಿಗ್ರಿ ಮಾಡಬೇಕಂತ ಇಂಥ ಟೈಮ್ದಾಗ ಕಂಟಿನ್ಯೂ ಮಾಡಬೇಕಂತ ನನಗೆ ಅನಿಸ್ಲಿಲ್ಲ ಅದ. ಹಾಗಾಗಿ ನಾ ಡಿಗ್ರಿ ಇನ್ಕಂಪ್ಲೀಟ್ ಆಯ್ತು ರೀ ನಂದು. ಹಂಗೆ ಜಾಬ್ ಮಾಡ್ಕೋತ ಮಾಡ್ಕೋತ ಇನ್ನು ಲೈಫ್ದಾಗ ಜಾಬ್ ಬರೀ ಜಾಬ್ ಮಾಡಿದ್ರೆ ಯಾಕೋ ನನಗೆ ಏನೋ ಅನಿಸ್ವಾತಲ್ಲ, ಬರೀ ದುಡ್ಯಾತೇನೋ ಬಿಟ್ಟರೆ ದುಡ್ಡು ಬರತೈತಿ ಅಲ್ಲಿಂದ ಬರಾತೈತಿ, ಮತ್ತು ಅದರಿಂದ ನನಗೇನು ಖುಷಿ ಸಿಗುವತ್ತಲ್ಲ ಜಾಬ್ ಮಾಡತ್ತೇನೆ, ಕರೆ ನೆಮ್ಮದಿ ಇಲ್ಲಲ್ಲ ಮನಸ್ಸಿಗೆ ನೆಮ್ಮದಿ ಬೇಕಲ್ಲ. ಆವಾಗೇನು ಮಾಡಿದೆ, ಸಂಗೀತ ಮಾತು ಶುರು ಆಯ್ತು ಅಲ್ಲಿಂದ ಧಾರವಾಡದಾಗ. ನಾನು ಸೆಲೆಕ್ಟ್ ಆಗಿ ಅಲ್ಲಿ ಡ್ಯೂಟಿ ಮಾಡ್ತಿದ್ದೆ ನಾನು, ಸ್ಟಾರ್ಟಿಂಗ್ ನಂದು ವೃತ್ತಿ ಜೀವನ ಶುರು ಆದಾಗ ಧಾರವಾಡದಾಗಿದ್ದರೆ. ಅಲ್ಲಿಂದ ನಂದು ಅಲ್ಲಿ ದುಡಿತಿದ್ದೆ, ಅಲ್ಲಿ ನೆಮ್ಮದಿರಲಿಲ್ಲ ನನಗೆ, ದುಡಿತಿದ್ದೆ. ಬಟ್ ನನಗೆ ಮನುಷ್ಯಾಗಿ ನಾ ಒಂದು ಮಷಿನ್ ಥರ ವರ್ಕ್ ಮಾಡತ್ತೇನೆ ಇಲ್ಲಿ, ನನಗೆ ನನಗೂ ಆಸೆಗಳದಾವು, ನೆಮ್ಮದಿ ಬೇಕಲ್ಲ, ನನಗೂ ಶಾಂತಿ ಬೇಕಂತ ನನಗೆ ಅನ್ಸಾಕತ್ತಿರಿ ನನಗದ. ಅಲ್ಲಿಂದ ಏನು ಮಾಡಿದೆ, ನಾನು ಕರುಕೆಲ್ಲ ಹಾಡಕ್ಕೆ ಶುರು ಮಾಡಿದ್ರೆ ಹಂಗೆ ಮೊಬೈಲಾಗ. ನಾನು ಮ್ಯೂಸಿಕ್ಕು ಮತ್ತು ಸ್ಟಡಿ ಎಲ್ಲ ಬಿಟ್ಟೇ ಬಿಟ್ಟಿದ್ರೆ, ನಾ ಜಾಬ್ ಸೇರಿದ್ಮೇಲೆ ಇನ್ನೇನು ಮುಗಿದ ಕತಿ ಅಂತ ಅನ್ಕೊಂಡು ಬಿಟ್ಟು ಬಿಟ್ಟಿದ್ದಾರೆ. ಆಮೇಲೆ ಅದು ಹೆಂಗೆ ಬಿಡಾಕೆ ಸಾಧ್ಯ ಆಗಂಗಿಲ್ಲಲ್ರಿ ಯಾವುದಾಗಲಿ, ಅದೆಲ್ಲೋ ಒಂದು ಕಡೆ ಇರ್ತೈತೆ ರೀ ಮನಸ್ಸಾಗ ಮಾಡ್ಬೇಕಂತೇಳಿ. ಅಲ್ಲಿಂದ ಶುರು ಮಾಡಿದ್ರಿ ಮತ್ತು ಸಂಗೀತ. ಅಲ್ಲಿಂದ ಒಂದು ವರ್ಷ ವಾಪಸ್ ಒಂದು ವರ್ಷ ಅಲ್ಲಿ ಡ್ಯೂಟಿ ಮಾಡಿದ್ರಿ ಧಾರವಾಡದಾಗ ಪವರ್ಮೆನ್ ಆಗಿ ಬೇಲೂರು ಇಂಡಸ್ಟ್ರಿ ಏರಿಯಾದಾಗ ರೀ. ಆಮೇಲೆ ಅಲ್ಲಿಂದ ಒಂದು ವರ್ಷ ವಾಪಸ್ ಬೆಳಗಾವಿಗೆ ಬಂದಿರಿ ಟ್ರಾನ್ಸ್ಫರ್ ಆಗಿ. ಸಂಗೀತದ ಸಂಬಂಧ ಮೇನ್ ರೀ, ಸಂಗೀತ ಮಾಡ್ಬೇಕಂತೇಳಿ ಅಲ್ಲಿಂದ ಛಲ ಹೆಚ್ಚು ಬಂತು ನನಗೆ ಸಂಗೀತ ಮಾಡ್ಬೇಕಂತೇಳಿ. ಅಲ್ಲಿಂದ ಟ್ರಾನ್ಸ್ಫರ್ ತೊಗೊಂಡು ಬಂದ್ಮೇಲೆ ಇಲ್ಲಿ ಬಂದು ಸಂಗೀತ ಜಾಸ್ತಿ ಮಾಡಿದೆ ನಾ, ಕಾಂಪಿಟೇಷನ್ದಾಗ ಭಾಗವಹಿಸೋದು ಮತ್ತು ಪ್ರೋಗ್ರಾಮ್ ಕೊಡೋದು ಎಲ್ಲ ಶುರು ಮಾಡಿದೆ. ಅಲ್ಲಿಂದ ಮತ್ತೆ ಹಂಗೆ ಸ್ಟಾರ್ಟ್ ಆಯಿತು. ಅದೇ ಟೈಮ್ಗೆ ಸರಿಗಮಪ ಸೀಸನ್ 17 ಬಂತು ರೀ ಸೀಸನ್. ಅಲ್ಲಿ ಆಡಿಷನ್ ಕೊಟ್ಟೆ, ಸೆಲೆಕ್ಟ್ ಆಗಿದ್ರೆ. ಆಮೇಲೆ ಅಲ್ಲಿ ಹೋದ್ಮೇಲೆ ಛಲ ಇನ್ನೂ ಜಾಸ್ತಿ ಜಾಸ್ತಿ ಆಗಿ ಇದ್ರಾಗ ನಾ ಜೀವನ ಕಟ್ಕೋಬೇಕಪ್ಪ ಅಂತ ಅನಿಸಿತ್ತು ನನಗೆ. ಮತ್ತು ಈಗ ಒಮ್ಮೆ ಜೀವನ ಕಟ್ಕೊಳ್ಳೋ ಬರದೊಳಗೆ ಗೌರ್ಮೆಂಟ್ ಜಾಬ್ ಬಿಡಕ್ಕೆ ಬರೋಂಗಿಲ್ಲ. ಹಂಗಾಗಿ ನಾ ಏನು ಮಾಡಿದೆ, ಎರಡೂ ಮೇಂಟೈನ್ ಮಾಡಕತ್ತೆ ರೀ. ನಂದು ಏನು ವೀಕ್ಲಿ ಆ್ಯಪ್ ಇರತ್ತಲ್ಲ ರೀ, ಆ ಟೈಮ್ದಾಗ ಎಲ್ಲಾದ್ರೆ ಪ್ರೋಗ್ರಾಮ್ ಇತ್ತಂದ್ರೆ ಪ್ರೋಗ್ರಾಮ್ಗೆ ಹೋಗೋದು, ಮತ್ತು ಆ್ಯಸ್ ಇಟ್ ಈಸ್ ಬಂದು ಡ್ಯೂಟಿ ಜಾಯ್ನ್ ಆಗೋದು. ಈ ಕಡೆ ಡ್ಯೂಟಿಗೆ ಮೋಸ ಮಾಡೋಕ್ಕಿಲ್ಲ, ನಾ ಮತ್ತೆ ಕಡೆ ಸಂಗೀತಕ್ಕೂ ಮೋಸ ಮಾಡೋಕ್ಕಿಲ್ಲ ರೀ. ಎರಡೂ ದುನಿ ಮೇಲೆ ಕಾಲಿಟ್ಟೆನ್ರಿ. ಇನ್ನು ಮುಂದೆ ಐತ್ರಿ ಒಟ್ಟು ನನಗೆ ಆಸೆ ಐತೆ ಸಂಗೀತದಾಗ ಏನಾದ್ರು ಮಾಡ್ಬೇಕಂತೇಳಿ, ಬಟ್ ಎರಡೂ ಮಾಡ್ತೇನೆ ರೀ ನಾ.
0: ಕಿರಣ್ ಅವರೇ, ಅಂಥ ಸಂದರ್ಭದಲ್ಲಿ ಅಫ್ಕೋರ್ಸ್ ಜೀ ಕನ್ನಡ ಸಾರಿಗಮಪ ಬಗ್ಗೆ ನಾನು ಕೇಳುವೆ, ಆ ಜರ್ನಿ ಬಗ್ಗೆನೂ ಕೇಳುವೆ. ಆದರೆ ಅದಕ್ಕಿಂತ ಮುಂಚೆ ತಾವು ತಮ್ಮ ವೃತ್ತಿ ಜೀವನದಲ್ಲಿ ಸೀನಿಯರ್ಸ್ ಇದ್ದೇ ಇರ್ತಾರೆ, ಅವರ ಸಪೋರ್ಟ್ ಹೇಗಿತ್ತು? ಏಕೆಂದ್ರೆ ತಾವು ಹೇಳಿದ್ರಿ ಎರಡೂ ದೋಣಿಯಲ್ಲಿ ಕಾಲಿಟ್ಟಿದ್ದೇನೆ ಅಂತ. ಸುಲಭವಿಲ್ಲ ಅದು ನಿಜ ಜೀವನದಲ್ಲಿ ಅದನ್ನ ಮಾಡೋದು. ಎರಡೂ ದೋಣಿಯಲ್ಲಿ ಕಾಲು ಇಟ್ಟು ಹೋಗಬೇಕು ಅಂದ್ರೆ ಎರಡು ಕಡೆಯಿಂದ ವಿಭಿನ್ನ ರೀತಿಯ ಸಪೋರ್ಟ್ ಅನ್ನೋದು ಬೇಕು. ತಮ್ಮ ವೃತ್ತಿ ಜೀವನದಲ್ಲಿ ಇರೋ ಸೀನಿಯರ್ಸ್ಗಳ ಸಪೋರ್ಟ್ ಅದ್ರ ಬಗ್ಗೆ ತಿಳಿಸ್ಬೋದಾ?
1: ನಾ ಹೆಂಗ್ ಮಾಡ್ತಿದ್ದೆ ಅಂದ್ರೆ ಡ್ಯೂಟಿ ಮೇಲೆ ಅಂದ್ರೆ ಫ್ರೀ ಟೈಮ್ ಏನು ಸಿಗ್ತೈತಲ್ರಿ, ಆ ಟೈಮ್ದಾಗ ನಾನು ಸಾಂಗ್ ಕೇಳೋದು, ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋದು ಹಿಂಗೆಲ್ಲ ಮಾಡ್ತಿದ್ರಿ. ಮತ್ತು ಕೆಲಸ ಬಂದಾಗ ಮತ್ತು ಸಾಂಗ್ ಕೇಳೋದು, ಕ್ಲಾಸಿಕಲ್ ಮ್ಯೂಸಿಕ್ ಕೇಳೋದು ಹಿಂಗೆಲ್ಲ ಮಾಡ್ತಿದ್ರಿ. ಮತ್ತು ಕೆಲಸ ಬಂದಾಗ ಮತ್ತು ಆ್ಯಸ್ ಇಟ್ ಈಸ್ ಮತ್ತು ಅವ್ರ ಜೊತೆ ಮತ್ತು ಜಾಯ್ನ್ ಆಗಿ ಕೆಲಸ ಮಾಡೋಕ್ಕೆ ಹೋಗಿದ್ರಿ. ಅಂದ್ರೆ ನಮ್ಗೆ ಟೈಮ್ ಸಿಗ್ತೈತೆ ನಡಕ್ಕೆ, ಖಾಲಿ ಖಾಲಿ ಕುಂತಾಗ. ಆ ಟೈಮ್ನ ಏನೋ ಮಾಡ ಬೇರೆ ಕೆಲಸ ಮಾಡಿ ನಾ ಅದನ್ನು ಟೈಮ್ ಕೆಡ್ಸ್ಕೊತಾರಕ್ಕಿಲ್ಲ ರೀ. ಆ ಟೈಮ್ ಸಿಕ್ಕ ಟೈಮ್ನ ನಾ ಯೂಸ್ ಮಾಡ್ಕೋತಿದ್ದಾರೆ ಸಂಗೀತಕ್ಕೆ ಅಂತೇಳಿ. ನನಗೆ ಕೊಲೀಗ್ಸ್ ಆಗಲಿ ನಮ್ಮ ಮೇಲಿನ ಮೇಸ್ತ್ರಿಗಳಾಗಲಿ ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಿದ್ದಾರೆ,
0: ಅದೇ ಮುಖ್ಯ.
1: ಚಲೋ ಹಾಡ್ತಿ ಮತ್ತು ನನಗೆಲ್ಲ ಇಲ್ಲಿ ನೆಹರು ನಗರ ನಮ್ಮ ಆಫೀಸ್ ಐತಲ್ರಿ ಡಿವಿಷನ್, ಇಲ್ಲೆಲ್ಲ ನಮಗೆ ಗಾಂಧಿನಗರದಾಗಲಿ ಇಲ್ಲಿ ನೆಹರು ನಗರ ಆಗಲಿ ಎಲ್ಲ ಕಡೆಯೂ ನಮಗೆ ಕರೆಸಿ ನಮಗೆ ಅವಕಾಶ ಕೊಡ್ತಿದ್ದಾರೆ ಹಾಡು ಹಾಡಿ. ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ದಾಗ ಪ್ರೋಗ್ರಾಮ್ ಆಗ್ತಿದ್ರು ಇಲ್ಲಿ, ಯಾರ್ದಾರು ರಿಟೈರ್ಮೆಂಟ್ ಫಂಕ್ಷನ್ ಮತ್ತು ಏನಾರು ಕರ್ನಾಟಕ ರಾಜ್ಯೋತ್ಸವ ಮಾಡೋದಾಗಲಿ ಇಲ್ಲೆಲ್ಲ ನಂಗೆ ಕರಿತಿದ್ದಾರೆ ಭಾಳ ಜನ. ನಮ್ಮ ಸೀನಿಯರ್ಸ್ ಎಲ್ಲ ನಮ್ಮ ಆಫೀಸರ್ AW ಆಫೀಸರ್ಸ್ ಎಲ್ಲ ಕರಿತಿದ್ದಾರೆ, ಸೆಕ್ಷನ್ ಆಫೀಸರ್ಸ್ ಎಲ್ಲ ಬಾ ಹಾಡೋ ಕರಿಯತ್ತಾರೆ ಹಾಡೋಂಬ ಅಂಥೇಳಿ ಹಾಡೋಕೆ ಬಾ ಅಂಥೇಳಿ ಎಲ್ಲ ಅಲ್ಲೆಲ್ಲ ನಾವೆಲ್ಲ ಹಾಡ್ತಿದ್ದಾರೆ. ಹಂಗೆಲ್ಲ ಭಾಳ ನಮ್ಗೆ ಡಿಪಾರ್ಟ್ಮೆಂಟ್ ಸಪೋರ್ಟ್ ಭಾಳ ಮಾಡಿದ್ದಾರೆ,
0: ಅದೇ ಮುಖ್ಯ. ಅದಕ್ಕೆ ನೀವು ಎರಡೂ ದೋಣಿಯಲ್ಲಿ ಕಾಲಿಟ್ಟು ನಡೆಯಬಹುದು. ಅದೇ ಈಗ ಬನ್ರಿ, ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಏನಂದ್ರೆ, ಜೀ ಕನ್ನಡ ಫೈನಲಿಸ್ಟ್ ತಾವು, ಅದ್ರ ಬಗ್ಗೆ ಕೇಳೋಕ್ಕಿಂತ ಮುಂಚೆ ತಮ್ಮ ಜೀವನದಲ್ಲಿ ಗೆಳೆಯರ ಒಂದು, ಯಾಕೆಂದ್ರೆ ಗುರು ಹಿರಿಯರ ಬಗ್ಗೆ ಕೇಳಿದೆ ಆಸಕ್ತಿ ಇದು, ನೀವು ಮಾರುತಿ ಸರ್ ಬಗ್ಗೆ ಹೇಳಿದ್ರಿ, ಅಲ್ಲೇ ಗೆಳೆಯರ ಬಗ್ಗೆ ಸ್ವಲ್ಪ ತಿಳಿಸ್ಬಹುದಾ? ಗೆಳೆಯರ ಸಪೋರ್ಟ್ ಹೇಗಿತ್ತು?
1: ಚೈಲ್ಡ್ಹುಡ್ ಫ್ರೆಂಡ್ಸ್ ಅದಾರೆ ಊರಾಗ, ಚಡ್ಡಿ ದೋಸ್ತರ್ ಅಂತಾರ,
0: ಕರೆಕ್ಟ್.
1: ಅವರೆಲ್ಲ ನಾ ಹಾಡೋದು ಅವ್ರಿಗೆ ಗೊತ್ತಿರಲಿಲ್ಲ ರೀ ಸ್ಟಾರ್ಟಿಂಗ್ ಸಣ್ಣಾಗಿರ್ತಾಗ. ಬಟ್ ಅವಾಗಿನ ಅಷ್ಟು ಜ್ಞಾನ ಇರಂಗಿಲ್ಲಲ್ರಿ ಸಣ್ಣ ಹುಡುಗರಾಗಿದ್ದರಿಂದ, ಹಂಗಾಗಿ ಅವಾಗಷ್ಟು ಅವ್ರಿಗೆ ಗೊತ್ತಿರಲಿಲ್ಲ. ಅದಾಗ ಹೇಳಿದ್ರೆ ನನಗೆ ಹೈಸ್ಕೂಲ್ದಾಗ ಫ್ರೆಂಡಾಗಿ ಬಂದರು ರೀ ಒಂದು 5 ಜನ. ಅವಾಗ ಅವರಿಗೆ ಚಂದ ಹಾಡ್ತಾನಲ್ಲ ಅಂಥೇಳಿ

0: ನನಗೆ ಎಲ್ಲ ಕಡೆ ಇದು ಮಾಡ್ತಿದ್ರು, ಸಪೋರ್ಟ್ ಮಾಡ್ತಿದ್ದಾರೆ ಅವ್ರು, ಎಲ್ಲಕ್ಕೂ ಸಪೋರ್ಟ್ ಇದ್ದಾರೆ. ಗೆಳೆಯರ ಒಂದು 4 ಜನ ಕ್ಲೋಸ್ ಫ್ರೆಂಡ್ಸ್ ಇದಾರೆ ರೀ, ಅವರೆಲ್ಲ ನನಗೆ ಭಾಳ ಸಪೋರ್ಟ್ ಮಾಡಿದ್ದಾರೆ, ಹೆಲ್ಪ್ ರೀ. ಕರ್ಕೊಂಡು ಹೋಗೋದು ಅವ್ರ ಪ್ರೋಗ್ರಾಮ್ಗೆಲ್ಲ, ಕಾಂಪಿಟೇಷನ್ಸ್ಗೆಲ್ಲ ಕರ್ಕೊಂಡು ಹೋಗಿದ್ರು. ಅವ್ರ ಜೊತೆ ಹೋಗ್ಯಾನ ರೀ ಭಾಳಷ್ಟಲ್ಲ. ನಾ ಹಾಡಿ ಪಾಪ ಮಿಡ್ ನೈಟ್ ಆಗೋವರೆಗೂ ಮಿಡ್ ನೈಟ್ ಮಟ್ಟ ನಡೀತೈತೆ ರೀ ಕಾಂಪಿಟೇಷನ್ಸ್ ಎಲ್ಲ, ಆ ಕಡೆ ಒಂದು ಹಳ್ಳಿಯಾಗೆಲ್ಲ ರೀ. ಅಲ್ಲಿವರೆಗೂ ನನಗೆ ಭಾಳ ಪಾಪ ವೇಟ್ ಮಾಡಿ ನನ್ನ ಜೊತೆ ತಾಳ್ಮೆಯಿಂದ ನಿಂತು ವಾಪಸ್ ಪ್ರೈಸ್ ತೊಗೊಂಡು ಬರುವಾಗೂ ನನಗೆ ಪಾಪ ನನಗೆ ಸಪೋರ್ಟ್ ಮಾಡ್ಯಾರ ಅವರು, ಕರ್ಕೊಂಡು ಬರೋದಾಗಲಿ ಹೋಗೋದ್.
1: ಈಗ ಈ ವಿಷಯ ಕೇಳಿದ ಯಾಕೆ ಅಂದರೆ, ತಾವು ಹೇಳಿದ್ರಲ್ಲ ಎರಡೂ ದೋಣಿಯಲ್ಲಿ ಕಾಲಿಟ್ಟು ಬರ್ತಾ ಇದ್ದಾನೆ, ಇದಕ್ಕೆ ಬಹಳಷ್ಟು ಜನ ಸಪೋರ್ಟ್ ಆಗಿ ತಮ್ಮ ಜೀವನದಲ್ಲಿ ನಿಂತಿದ್ದಾರೆ. ಈಗ ಬಹಳ ಮುಖ್ಯವಾದ ವಿಷಯ, ಜೀ ಕನ್ನಡ ಸರಿಗಮಪ ಫೈನಲಿಸ್ಟ್ ಅವು, ಆದರೆ ಅಲ್ಲಿ ಮೆಗಾ ಆಡಿಷನ್ನಲ್ಲಿ ಎಸ್ಪೆಷಲಿ ತಾವು ಹಾಡಿರುವ ಹಾಡು, ಅದು ಯಾವ ಹಾಡಿನಿಂದ ನೀವು ಸಿಲೆಕ್ಟ್ ಆದರೆ ಅದರ ಬಗ್ಗೆ ತಿಳಿಸಿ ಹಾಡನ್ನು ಮಾಡಿ.
0: ನಾನು ಮೆಗಾ ಆಡಿಷನ್ದಾಗ ಗುಲ್ಬರ್ಗ ಸೈಡ್ ಒಬ್ಬರ ಮಹಾಂತ ಮಡಿವಾಳ ಈಶ್ವರ ಅಂತ ಒಬ್ಬರು ದೇವರು ಇತರ, ಅವರೇ ಒಂದು ಬರೆದಿರುವಂಥ ಯಾಕೆ ಚಿಂತೆ ಮಾಡುತ್ತಿ ಎಲೆ ಮನೆ ಅಂತ ಒಂದು ತತ್ವಪದಾರೆ, ಆ ಹಾಡನ್ನು ನಾನು ಆಡಿಷನ್ ಹಾಡಿ 3 ಜನ ಜಡ್ಜಸ್ಸು ಒಂದೇ ಪೆಟ್ಟಿಗೆ ನನಗೆ ಬಜರ್ ಹೊತ್ತಿದ್ದಾರೆ ಅವರ ಸೆಲೆಕ್ಟ್ ಮಾಡಕ್ಕೆ. ಆ ಹಾಡನ್ನು ನಮ್ಮ ನಿಮ್ಮ ಮುಂದೆ ಹಾಡ್ತೀನಿ ರೀ.
2: ಯಾಕೆ ಚಿಂತೆ ಮಾಡತಿ ಎಲೆ ಮನವೇ ನಿನಗ, ಯಾಕೆ ಚಿಂತೆ ಮಾಡತಿ ಎಲೆ ಮನವೇ ನಿನಗ,

0: ನಿನಗ ಯಾತರ ಸುಖವಿಲ್ಲ ಎಲೆ ಮಣವೇ. ಈ ಒಂದು ಹಾಡನ್ನ ನಾನು ಮೆಗಲ್ಸ್ಟಂದಾಗ ಹಾಡಿದ್ದೀರಿ ಸರ್.
1: ಯಾರ್ಯಾರು ಬಜರ್ ಓದ್ತಿದ್ರು?
0: ವಿ ಪಿ ಸರ್, ಅರ್ಜುನ್ಜನ್ಯ ಸರ್ ಮತ್ತು ರಾಜಕೃಷ್ಣನ್ ಸರ್, ಈ ಮೂರು ಮತ್ತು ಹಂಸಲೇಖ ಸರ್ ಮೆಗಾ ಡಿಸ್ಟಂದಾಗ ಸೆಲೆಕ್ಟ್ ಮಾಡೋ ನಾಲ್ಕು ಪ್ಯಾನೆಲಾಗ ಕೂತಿದ್ದಾರೆ ಅವ್ರ. ನಾಲ್ಕು ಮಂದಿ ಒಂದೇ ಸಲ ಬಜರ್ ಓದಿ ನಾನು ಸೆಲೆಕ್ಟ್ ಮಾಡಿದ್ದಾರೆ.
1: ಇವರೆಲ್ಲರೂ ದಿಗ್ಗಜರು.
0: ಹೌದು,
1: ಸಂಗೀತ ಕ್ಷೇತ್ರದ ದಿಗ್ಗಜರು, ಎಸ್ಪೆಷಲಿ ನಮ್ಮ ಕನ್ನಡ ಚಿತ್ರರಂಗದ ದಿಗ್ಗಜರು. ಹಂಸಲೇಖ ಸರ್ ಆಗಿರಲಿ, ನಾದ ಬ್ರಹ್ಮ ಅಂತಾನೆ ಅವ್ರಿಗೆ ಹೇಳ್ತಾರೆ, ಅವ್ರ ಬಗ್ಗೆನೂ ಕೇಳ್ತೇನೆ ಒಂದೊಂದಾಗಿ. ಆದರೆ ಈಗ ಸೆಲೆಕ್ಷನ್ಗಿಂತ ಮುಂಚೆ, ಆಡಿಷನ್ಗೆ ತಾವು ಹೋಗುವಾಗ ತಮ್ಮ ಮನಸ್ಸಿನಲ್ಲಿ ಏನಿತ್ತು? ಹೋಗೋಕ್ಕಿಂತ ಮುಂಚೆ ತಯಾರಿಕೆ ಆದರೂ ಮಾಡೇ ಮಾಡಿರ್ತೀರಾ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸಿ.
0: ತಯಾರಿ ಅಂದ್ರೆ ನಾವು ಈ ಸರಿಗಮಪ್ಪ ಅನ್ನೋ ಒಂದು ಶೋ ಏನೈತಲ್ರಿ, ಈ ಕಡೆ ಯಾವ ಸೆಲೆಬ್ರಿಟಿಗಳು ನಾ ಮುಖಗಳು ನೋಡಿಲ್ರಿ ಯಾವ್ದು. ಬೆಂಗಳೂರದಾಗ ಏನು ಸೆಲೆಬ್ರಿಟೀಸ್ ಅದಾರಲ್ಲ, ಇವು ಹುಟ್ಟಿದಾಗಿಂದ ನಾ ಇಲ್ಲಿವ್ರ ಮುಖಾನ ನೋಡಿಲ್ರಿ ಜಾಸ್ತಿ. ಸರಿಗಮಪ್ಪ ಒಂದು ಆಡಿಷನ್ ಟಿವ್ಯಾಗ ಅಡ್ವರ್ಟೈಸ್ಮೆಂಟ್ ಬಂತ್ರಿ ಅದ, ಮತ್ತು ಹಿಂಗೆ ಹಿಂಗೆ ಮೊಬೈಲಾಗೂ ಕೆಲವರು ನನಗೆ ಫ್ರೆಂಡ್ಸ್ ಎಲ್ಲ ತೋರಿಸಿದ್ರೆ ಇದಕ್ಕೆ ಆಡಿಷನ್ ಕೊಡು ಅಂತೇಳಿ. ನಂದು ಒಂದು ಕನಸು ಏನಿತ್ತಪ್ಪ ಅಂದ್ರೆ, ನಾ ಸಣ್ಣ ಇರುವಾಗ ಎದೆ ತುಂಬಿ ಹಾಡನ್ನು ಎಸ್ ವಿ ಬಿ ಸರ್ ಏನು ನಡೆಸ್ತಿದ್ರಲ್ರಿ, ಅದೊಂದು ನನಗೆ ಭಾಳ ಇಷ್ಟ ಆಯ್ತು. ಅಲ್ಲಿ ನಾ ಏನಾರ ನನಗೆ ಅಲ್ಲಿ ಕನಸಿತ್ತು, ನಾ ತಯಾರಿರಲಿ, ನನಗೆ ಆ ಟೈಮ್ದಾಗ ನಾನು ಸಂಗೀತ ಕಲ್ತಿರಲಿಲ್ಲ. ಆ ನೋಡೋ ಹೊತ್ತಿಗೆ ನನಗೇನಾಗ್ತಿತ್ತಂದ್ರೆ, ನಾನು ಇಲ್ಲಿ ನಿತ್ತ ಅಲ್ಲಿ ಹಾಡಿದ್ರೆ ಹೆಂಗಿರುತ್ತೆ ಅಂತ ನನಗೊಂದು ಇಮ್ಯಾಜಿನೇಷನ್ ರೀ, ಅಂದ್ರೆ ಮ್ಯಾನಿಫೆಸ್ಟೇಷನ್ ಅಂತಾರಲ್ರಿ, ಅದನ್ನು ಹಂಗೆ ಆ ಟೈಮ್ಗೆ ನನಗೆ ಗೊತ್ತು, ಆ ಪದ ನನಗೆ ಗೊತ್ತಿರಲಿಲ್ಲ ಮ್ಯಾನಿಫೆಸ್ಟೇಷನ್ ಅಂತ ಏನನ್ನೋದು ನನಗೆ ಗೊತ್ತಿಲ್ಲ. ಬಟ್ ಆ ಟೈಮ್ಗೆ ನನಗೆ ಹಂಗೆ ವಿಜುವಲೈಸೇಷನ್ ಮಾಡ್ಕೋತಿದ್ದಾರೆ ನಮ್ಮ ಮೈಂಡ್ದಾಗ. ಇಲ್ಲಿ ನಿತ್ತ ಹಾಡಿದ್ರೆ ನನಗೆ ಅವ್ರು ಕಮೆಂಟಿಂಗ್ ಕೊಡ್ತಾರೆ, ನಾ ಹಿಂಗೆ ಹಾಡಿದ ನಾ ಚಲೋ ಹಾಡಿದ್ರೆ ನನಗೆ ಅವ್ರು ಹಿಂಗೆ ಹೊಗಳ್ತಾರೆ, ಹಿಂಗೆಲ್ಲ ಅನಿಸ್ತಿತ್ತು ನನಗೆ. ಬಟ್ ನಾವು ಸರಿಗಮಪ್ಪ ಸೀಸನ್ 2020 ಸೀಸನ್ 17 ನಾ ಆಡಿಷನ್ ಕೊಡೋ ಹೊತ್ತಿಗೆ ಎದೆ ತುಂಬಿ ಹಾಡಿನ ಅನ್ನೋ ಶೋ ಬಂದ್ ಆಗಿತ್ತಾರದ, ಸ್ಟಾಪ್ ಆಗಿತ್ತು. ಸರಿಗಮಪ್ಪ ಬತ್ರಿ ಸೀಸನ್ ಜಿ ಕನ್ನಡದಾಗ, ಅಲ್ಲಿ ಏನಸ್ ಅದನ್ನು ಅದು ಶೋ ನೋಡ್ತಿದ್ದಾರೆ ನಾ ಜಿ ಕನ್ನಡದಾಗ. ಸೀಸನ್ 10 ಹಿಂದ್ಗಡೆ ಏನು ಸೀಸನ್ಸ್ ಅದಾರಲ್ರಿ, 10 ಏನು ಶುರುವಾಗಿದಾವಲ್ಲ ಸೀಸನ್ ಸರಿಗಮಪ್ಪ, ಅವೆಲ್ಲ ಈ ಕಡೆ ನಮ್ಮ ಉತ್ತರ ಕನ್ನಡ ಕಡೆ ಏನು ಆ ಕಡೆ ಇಷ್ಟ ಈ ಕಡೆ ಹೆಚ್ಚು ಆ ಥರದ ಇದಿರಲಿಲ್ಲ ರೀ, ಪಾಪ್ಯುಲೇಷನ್ ಏನಂತಾರೆ ಅದು ಪಾಪ್ಯುಲರ್ ಇರಲಿಲ್ಲ ಆ ಶೋ. ಈ ಕಡೆ ಚೆನ್ನಪ್ಪ ಬಂದ್ರಲ್ರಿ ಸೀಸನ್ 10, ಮತ್ತು ಸುನಿಲ್ ಗುಜಗೊಂಡ, ಮತ್ತು ನಮ್ಮ ಜ್ಞಾನೇಶಿ, ನಮ್ಮ ಬೆಳಗಾವಿ ವಿಶ್ವಪ್ರಸಾದ್ ಗಾಣಿಗೆ, ಇವರೆಲ್ಲ ಅಲ್ಲಿ ಸೆಲೆಕ್ಟ್ ಆಗಿದ್ದು ನೋಡಿ ನನಗೊಂಥರ ಇದು ಬರಕೈತೆ ರೀ, ಹುಮ್ಮಸ್ ಬರಕೈತೆ, ನಾನು ಮಾಡಬೇಕಲ್ಲ ಅಂಥೇಳಿ. ಇಷ್ಟೆಲ್ಲ ಚಲೋ ಹಾಡ್ತೇನೆ ಮತ್ತು ನಾ ಯಾಕೆ ಅಲ್ಲಿ ಹೋಗ್ಬಾರ್ದಂತ ನನಗೊಂದು ಛಲ ಬಂತ್ರಿ. ಆಮೇಲೆ ಏನು ಮಾಡಿದೆ, ರಾಮತೀರ್ಥನಗರದಾಗ ಆಡಿಷನ್ ಐತಂತ ಗೊತ್ತಾಯಿತು. ನಾ ಆ ಟೈಮ್ದಾಗ ನಾ ಡ್ಯೂಟಿ ಮೇಲಿದ್ದೆ ರೀ, ಡ್ಯೂಟಿ ಮಾಡುತ್ತಿದ್ದೆ ರೀ ಹೊನಗ ಇಂಡಸ್ಟ್ರಿ ಏರಿಯಾದಾಗ. ಆಡಿಷನ್ ಬಂದಾಗ ಹಿಂಗೆ ಬಂತೇನೆ, ನಾ ಏನು ಡ್ಯೂಟಿ ಮಾಡ್ತಿದ್ದೆ, ಅಲ್ಲಿಂದ ನಾ ಅದರ್ ಡ್ರೆಸ್ ಮೇಲೆ ಆಡಿಷನ್ಗೆ ಬಂತ್ರಿ, ಆಡಿಷನ್ ಕೊಡಕ್ಕೆ ಬಂದೆ ನಾ ಡ್ಯೂಟಿ ಮೇಲೆ. ಅದರ್ ಡ್ರೆಸ್ ಮೇಲೆ ನಾ ಹಾಡಿದ್ರೆ, ಯಾಕೆ ಚಿಂತೆ ಮಾಡ್ತೀವಿ ಎಲ್ಲ ಮನೆ ಇದೇ ಹಾಡನ್ನು ನಾನು ಅವ್ರ ಮುಂದೆ ಆಡಿಷನ್ ಕೊಟ್ಟಿದ್ದೆ. ಅವ್ರಿಗೂ ಇಂಪ್ರೆಸ್ ಆಯ್ತಾರೆ ಅದು. ಜಡ್ಜಸ್ ಆಗಿ ನಿಹಾಲ್ ವಿಜೇತ ಮತ್ತು ವಸುಶ್ರೀ ಹಳೆಮನೆ ಅಂತ ನಮ್ಮ ಸರಿಗಮಪ್ಪ ಕೋ ಕಂಟೆಸ್ಟೆಂಟ್ಸ್ ಏನದಾರಲ್ರಿ, ನನ್ಕಿಂತ ಮೊದಲಿನೇ ಸೀಸನ್ ಸಿಂಗರ್ಸ್ ಅದಾರಲ್ಲ ಪಾಪ್ಯುಲರ್ ಸಿಂಗರ್ಸ್, ಅವರೆಲ್ಲ ಅವರ ಬಂದಿದ್ರು ಆಡಿಷನ್ ತೊಗೊಳಕ್ಕೆ, ಅವರ ಸೆಲೆಕ್ಟ್ ಮಾಡಿದ್ರು ನಾನು ಇಲ್ಲಿ ಬೆಳಗಾವಿದಾಗ ಫಸ್ಟ್ ಆಡಿಷನ್.
1: ಈಗ ಆ ದಿಗ್ಗಜರ ಬಗ್ಗೆ ಮಾತನಾಡೋಣ. ಸ್ವರ ವಿಜಯ್, ವಿಜಯ್ ಪ್ರಕಾಶ್ ಸರ್ ಆಗಿರ್ಬೋದು, ರಾಜೇಶ್ ಕೃಷ್ಣನ್ ಸರ್ ಆಗಿರ್ಬೋದು, ಅರ್ಜುನ್ ಜನ್ಯ ಸರ್, ನಾದಬ್ರಹ್ಮ, ಹಂಸಲೇಖ ಸರ್, ಅವರು ತಮಗೆ ಯಾವ ರೀತಿ ಮಾರ್ಗದರ್ಶನ ಕೊಟ್ಟರು ಅದರ ಬಗ್ಗೆ ತಿಳಿಸಿ.
0: ಅವ್ರ ಬಗ್ಗೆ

ಹೇಳ್ಬೇಕಂದ್ರೆ ಇಲ್ಲಿಂದ ಸೆಲೆಕ್ಟ್ ಆಗಿ ನಾ ಏನು ಬೆಂಗಳೂರಿಗೆ ಹೋದ್ನಲ್ಲ ರೀ ಸೆಕೆಂಡ್ ರೌಂಡ್, ಅಲ್ಲಿ ನಂದು ಜಿ ಆಫೀಸ್ದಾಗ ನನಗೆ ಸೆಲೆಕ್ಟ್ ಆಯ್ತು ರೀ. ಸೆಕೆಂಡ್ ಆಡಿಷನ್ ಅಲ್ಲೇ ಇತ್ತು ನಮ್ದು. ಅಲ್ಲಿ ಒಂದು ಸೆಲೆಕ್ಟ್ ಆಗಿ ಮೆಗಾ ಆಡಿಷನ್ಗೆ ಬಂತು ರೀ. ಮೆಗಾ ಆಡಿಷನ್ ಅಭಿನಾಡು ಸ್ಟುಡಿಯೋ ಚಿಕ್ಕಲ್ಸ್ ಅಂದ್ರೆ ಏರಿಯಾದಾಗ ಆಗ್ತಿತ್ತದ. ಅಲ್ಲಿ ಅಭಿನಾಡು ಸ್ಟುಡಿಯೋದಾಗ ನಂದು ಆಡಿಷನ್ ಆಯ್ತು ರೀ. ಅಲ್ಲಿ ಸೆಲೆಕ್ಟ್ ಆದಮೇಲೆ ಇನ್ನು ಮುಂದಿನ ರೌಂಡ್ಸ್ ಎಲ್ಲ ಒಳಗೆ ಹೋಗಿಬಿಟ್ಟೆ ರೀ. ಸೆಲೆಕ್ಟ್ ಆಗಿ ನಾನು ಒಳಗೆ ಹೋಗಿಬಿಟ್ಟೆ. ಅಲ್ಲಿಂದ ನೆಕ್ಸ್ಟ್ ಫಸ್ಟ್ ರೌಂಡ ಸೆಕೆಂಡ್ ರೌಂಡ ಹಿಂಗೆಲ್ಲ ಶುರು ಆಗ್ತಾರೆ. ಸಾಂಗ್ ಮೆಲೋಡಿಸ್, ಮೆಲೋಡಿ ರೌಂಡ, ಜನಪದ ರೌಂಡ್ ಹಿಂಗೆಲ್ಲ ಶುರು ಆಗ್ತಿತ್ತು. ಅಲ್ಲಿ ಫಸ್ಟ್ 3 ರೌಂಡ್ಸ್ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ, ನರ್ವಸ್ ಆಗ್ತಿದ್ದೆ. ಯಾಕಂದ್ರೆ ಅಂಥ ಸ್ಟೇಜ್ ನೋಡಿದ್ದೆ ಲೈಫ್ದಾಗ ಫಸ್ಟ್ ಟೈಮ್ ನಾನು. ಮತ್ತು ಅದು ದಿಗ್ಗಜರ ಮುಂದೆ ನೀತು ಹಾಡೋದಂದ್ರೆ ಅದು ಸಾಮಾನ್ಯ ವಿಷಯ ಅಲ್ಲರಿ. ಅದ ನಾವೇನು ಹಾಡ್ತಿದ್ದು ನಮ್ಮ ಅಪೋಸಿಟ ನೀತು ಕೇಳ್ತಿದ್ದಾರೆ ಅವರು ಜಡ್ಜರ್ಸ್ಗಳು ರೀ. ಅಲ್ಲಿಂದ 3 ರೌಂಡ್ ನನಗೆ ಅಷ್ಟು ಕಾನ್ಫಿಡೆನ್ಸ್ ಇರಲಿಲ್ಲ ರೀ, ನರ್ವಸ್ ಆಗ್ತಿತ್ತು, ಸಮಾಧಾನ ಇರಲಿಲ್ಲ. ಆ ಕಡೆ ಕಡೆ ನೋಡ್ತಾ ಹಾಡ್ತಿದ್ದಾರೆ ನಾನು. ಅಂದ್ರೆ ಹಾಡನ್ನು ಪೂರ್ತಿಯಾಗಿ ನಾನು ಅನುಭವಿಸ್ಕೊಂಡು ಹಾಡ್ತಿರಕ್ಕಿಲ್ಲ. ಹಂಗೆ ಹಾಡ್ಬೇಕಂತ ಅನ್ಕೊಂಡು ಹೋದರೂ ಸಹ ನನಗೆ ಹಾಡಕ್ಕತ್ತಿರಲಿಲ್ಲ. ಅವ್ರನ್ನೆಲ್ಲ ನೋಡಿ, ಮಂದಿನೆಲ್ಲ ನೋಡಿ, ಆ ಸ್ಟೇಜ್ ಮೇಲೆ ನೋಡಿ. ಯಾಕಂದ್ರೆ ಆ ಸ್ಟೇಜದ ಗತ್ತ ಹಂಗೈತಿರೋದು ಸರಿಯಪ್ಪ ಸ್ಟೇಜ್ ಅಂದ್ರೆ ಅದು ಸಾಮಾನ್ಯ ಅಲ್ರಿ. ಅದು ಅಲ್ಲಿ ನಿಂತು ಹಾಡೋದಂದ್ರೆ ಅದು ಎಷ್ಟೋ ಜನರು ಕನಸು ಐತ್ರಿ. ಆ ಸ್ಟೇಜ್ ನಮಗೆ ಸಿಕ್ಕೈತಂದ್ರೆ ನಾವು ಅದಕ್ಕೆ ಹೆಮ್ಮೆ ಪಡ್ಬೇಕಾಗ್ತೈತ್ರಿ. ಯಾಕಂದ್ರೆ ಆ ಸ್ಟೇಜ್ ಅಲ್ಲಿ ನಿಂತಾಗ ಅದರ ವೈಬ್ರೇಷನ್ ಬೇರೆ ಇರ್ತೈತ್ರಿ. ಆ ಸ್ಟೇಜ್ ಮೇಲೆ ನಿಂತಾಗ ಅಲ್ಲಿ ಹಾಡ್ಬೇಕಾದ್ರೆ ಒಂದು 3 ರೌಂಡ್ ನಾನು ಸರಿ ನಂದು ಪೂರ್ತಿ 100% ನನಗೆ ಕೊಡೋಕ್ಕಾಗಲಿಲ್ಲ ರೀ, ಸಂಗೆ ಪರ್ಫಾರ್ಮೆನ್ಸ್ ಕೊಡೋಕ್ಕಾಗಲಿಲ್ಲ. ಆಮೇಲೆ ಅವರೇನು ವಿಜಯ್ ಪ್ರಕಾಶ್ ಸರ್ ನನಗೇನು ಸಲಕ್ಕೆ ಇದನ್ನು ಮಾಡಿ ಸಜೆಸ್ಟ್ ಮಾಡಿರಿ ಅಂದ್ರೆ, ಕಣ್ಣು ಮುಚ್ಕೊಂಡು ಹಾಡು, ನೀ ಆ ಕಡೆ ನೋಡ್ಕೊಂಡು ಹಾಡಬೇಡ, ಕಣ್ಣು ಮುಚ್ಕೊಂಡು ಹಾಡು, ಚಂಚಲ ಆಗಬೇಡ, ಒಟ್ಟು ಅವ್ರನ್ನ ಇವ್ರನ್ನ ನೋಡಿ ಮೂಡ್ ಅಪ್ಸೆಟ್ ಮಾಡ್ಕೋಬೇಡ, ಕಣ್ಣು ಮುಚ್ಕೊಂಡು ಹಾಡು, ನೀ ಏನು ಅನ್ಕೊಂದೆಲ್ಲ ಅದು ಕರೆಕ್ಟ್ ಬರ್ತೈತೆ ಅಂತ ಹೇಳಿ ಅಲ್ಲಿಂದ ನನಗೆ ಅವ್ರು ಪ್ರೋತ್ಸಾಹ ಮಾಡಿದ್ರು, ಸಜೆಷನ್ ಕೊಟ್ಟರೆ ಅವ್ರು. ಅದು ಅವ್ರು ಹೇಳಿದ್ಮೇಲೆ ನಾ ಕಣ್ಣು ಮುಚ್ಕೊಂಡು ಹಾಡಕ್ಕೆ ಶುರು ಮಾಡಿದರೆ. 1-2-4 ಎಪಿಸೋಡ್ ಎಲ್ಲ ಚಲೋ ಆಗ್ತಾ ಬಂತು ರೀ ಅಲ್ಲಿಂದ. ಮತ್ತು ಹಂಸಲಿಕ ಸರ್ ಬಗ್ಗೆ ಹೇಳ್ಬೇಕಂದ್ರೆ, ನಾ ಮೇಘಾಲಯದಾಗ ಹಾಡಿದ್ದು ಹಾಡು ಕೇಳಿ ಅವ್ರು ಕಣ್ಣಾಗ ಕಣ್ಣೀರು ಹಾಕ್ಯಾರ ಸರ್. ನನಗೆ ಗುಲಾಮ್ ಅಲಿ ಬಡೇ ಇವ್ರು ಅದಲ್ರಿ, ಗುಲಾಮ್ ಅಲಿ ಸರ್ ಅದಾರಲ್ರಿ, ಗಜಲ್ ಹಾಡ್ತಾರಲ್ಲ, ಅವ್ರಿಗೆ ನಾನು ಅವ್ರು ಎಳೆ ವಯಸ್ಸಿದ್ದಾಗ ಹೆಂಗೆ ಹಾಡ್ತಿದಾರಲ್ಲ ಹಂಗೈತೆ ನಿನ್ನ ಧ್ವನಿ. ಮತ್ತು ರಾಜ್ಕುಮಾರ್ ಅವರು ಮತ್ತು ಮೊಹಮ್ಮದ್ ರಫಿ ಅವರು ಮಿಕ್ಸ್ ಮಾಡಿದರೆ ಯಾವ ವಾಯ್ಸ್ ಬರುತ್ತಲ್ಲ, ನಿನ್ನ ಧ್ವನಿ ಹಂಗೈತೆ ಅಂತ ನನಗೆ ಆ ಟೈಪ್ ನನಗೆ ಹೊಗಳಿದ್ರಿ ಅವ್ರು. ಆಮೇಲೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಲ್ಲ. ಸರಿಯಪ್ಪ ಸ್ವಲ್ಪ ಪರ್ಫಾರ್ಮೆನ್ಸ್ಗಳು ಒಂದೊಂದು ಡಲ್ ಹೊಡಿತಿದ್ರು ನಾನು. ಯಾಕಂದ್ರೆ ಫಸ್ಟ್ ಸಲ ನೋಡಿದ್ದೆ ಸ್ಟೇಜ್, ಕಾನ್ಫಿಡೆನ್ಸ್ ಇರಲಿಲ್ಲ ರೀ. ಅವ್ರ ಆಮೇಲೆ ನಡಕ್ಕೆ ಏನು ನನಗೆ ಸಜೆಸ್ಟ್ ಮಾಡ್ತಿರಲ್ಲ ರೀ, ಸಜೆಷನ್ ಕೊಡ್ತಿದ್ರಲ್ಲ ಕಮೆಂಟ್ ಮಾಡುವಾಗ, ಅದನ್ನೆಲ್ಲ ನಾನು ತಲೆಯಾಗ ಫಾಲೋ ಮಾಡ್ಕೊಳ್ತಾ ಹೋದರೆ ನೆಕ್ಸ್ಟ್ ಬರ್ತಾ ಬರ್ತಾ ಒಂದೊಂದು ಎಪಿಸೋಡ್ಗೆ ನಾನು ಇಂಪ್ರೂವ್ ಆಗ್ತಾ ಬಂದಿರಿ ಅಲ್ಲಿ ಪರ್ಫಾರ್ಮೆನ್ಸ್ ಕೊಡುವಾಗ. ಆಮೇಲೆ ಅವ್ರೇನು ನನಗೆ ಮೇಲೆ ಹೋಪ್ಸ್ ಇಟ್ಟಿರಲ್ಲ ರೀ, ಒಟ್ಟು ಅದನ್ನು ಫುಲ್ಫಿಲ್ ಮಾಡಿ ಅನ್ನೋದು ನನಗೆ ಅನಿಸಿತ್ರಿ ಒಟ್ಟು. ಮತ್ತು ಅವ್ರಿಗೆ ಖುಷಿ ಆದರಿ. ಅರ್ಜುನ್ಯ ಸರ್ ನನಗೆ ಒಂದು ಸಲ ಸಜೆಷನ್ ಕೊಟ್ಟಿದ್ರಂದ, ಒಂದ್ಸಲ ಸ್ಟುಡಿಯೋಕ್ ಬಾ ಅಂತಾರೆ ಅಂದ್ರೆ ಅವ್ರು, ಸ್ಟುಡಿಯೋಕ್ ಬಾ, ಒಂದು ಹಾಡು ಐತಿ, ಒಂದು ಹಾಡು ಹಾಡುವಂತೆ, ಒಂದು ರೆಡಿ ಐತಿ ಹಾಡು. ಅವತಾರ ಪುರುಷದಾಗೇನು ಅವತಾರ ಪುರುಷ ಸಿನಿಮಾ ಐತ್ರಿ ಅವ್ರದ್ದು, ಅವರ ಮ್ಯೂಸಿಕ್ ಕೊಟ್ಟಿದ್ದ ಫಿಲ್ಮ್ ಅದು. ಅದು ಆಲ್ರೆಡಿ ಟ್ರ್ಯಾಕ್ ವಾಸು ಸರ್ ಅಂತ ಹಾಡಿದ್ದರು, ಒಬ್ಬರು ವ್ಯಾಸರಾಜ್ ಸರ್ ಅಂತ ಹಾಡಿದ್ದರು. ಅದು ಹಾಡನ್ನು ನನ್ನ ಧ್ವನಿಯಿಂದ ಒಂದ್ಸಲ ಪ್ರಯತ್ನ ಮಾಡೋಣ ಅಂತ ನಾನು ಕರೆದಿದ್ದಾರೆ ಸ್ಟುಡಿಯೋದಾಗ. ಅವ್ರ ಮುಂದೆ ಅದು ಕರೆದಿದ್ದು ಅವಕಾಶ ಕೊಟ್ಟಿದ್ದಾರೆ ಹಾಡು, ಅದನ್ನ ಅವ್ರ ಮುಂದೆ ಸ್ಟುಡಿಯೋದಾಗ ಹೋಗಿ ಹಾಡಿ ಬಂದಿರಿ. ಅದು ಆ್ಯಕ್ಚುಲಿ ಏನಾತಂದ್ರೆ ಆ ಹಾಡಿಗೆ ಮತ್ತು ನನ್ನ ವಾಯ್ಸಿಗೆ ಹೊಂದಲಿಲ್ಲರ, ಹಾಗಾಗಿ ಆ ಹಾಡನ್ನು ಫಿಲ್ಮ್ದಾಗ ಹಾಕ್ಲಿಲ್ಲ ರೀ ಅವ್ರು. ಅದು ಏನು ಟ್ರ್ಯಾಕ್ ಹಾಡಿದ್ರಲ್ಲ ರೀ ವ್ಯಾಸರಾಜ್ ಸರ್, ಅವ್ರದ್ದು ಹಾಕಿದ್ದಾರೆ. ಅಲ್ಲೂ ನನಗೆ ಭಾಳಷ್ಟು ನನಗೆ ತಿದ್ದಿದ್ದಾರೆ ಸರ್, ಇನ್ನೂ ಬರಬೇಕು, ಇನ್ನೂ ಚಲೋ ಹಾಡಬೇಕು, ಇನ್ನೂ ಪರ್ಫೆಕ್ಷನ್ ಬರಬೇಕು ಅಂಥೇಳಿ ಅವರು ನನಗೆ ಭಾಳ ಇದು ಮಾಡ್ಯಾರ, ಸಜೆಷನ್ ಕೊಟ್ಟಾರ ಮತ್ತು ತಿಳಿಸಿ ಹೇಳಿದಾರೆ. ಮತ್ತು ರಾಜೇಶ್ ಕೃಷ್ಣನ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಏನಾಯ್ತಂದ್ರೆ, ಸರಿಗಮಪ್ಪ ಎಪಿಸೋಡ್ಸ್ ನಾ ಹಾಡ್ತಿರ್ಬೇಕಾದ್ರೆ ನನಗೆ ಧ್ವನಿ ಒಂದೊಂದ್ಸಲ ಮ್ಯಾಗಿನ ತಾರ್ ಸಪ್ತದಾಗ ಹಾಡ್ಬೇಕಂದ್ರೆ ನನ್ನ ಧ್ವನಿ ಹೊಡಿತಿತ್ತು ಭಾಳ ಸಲ, ಕ್ರ್ಯಾಕ್ ಆಗ್ತಿತ್ತು, ಕ್ರ್ಯಾಕ್ ಆಗ್ತಿತ್ತು. ಪಾಪ ರಾಜೇಶ್ ಕೃಷ್ಣನ್ ಸರ್ ಅದನ್ನು ಅಬ್ಸರ್ವ್ ಮಾಡ್ಕೊಳ್ತಾ ಬರ್ತಿದ್ದಾರೆ ಅವ್ರು, ಪ್ರತಿ ವೀಕ್ ಅಬ್ಸರ್ವ್ ಮಾಡ್ತಿದ್ದಾರೆ ಅವ್ರು ನನಗೆ ಏನಾಗತ್ತೈತೆ ಅನ್ನೋದು. ಅಲ್ಲೇನಾಯ್ತಂದ್ರೆ ಅವ್ರು ನಮ್ಮ ಸರಿಗಮಪ್ಪ ಶೋ ಏನೈತಿರಲ್ಲ ಅದನ್ನು ರಾಜೇಶ್ ಕೃಷ್ಣನ್ ಸರ್ ಮದರ್ ಸಹ ನೋಡ್ತಿದ್ರು ಮನ್ಯಾಗ. ನಾ ಪ್ರತಿ ಸಲ ನಾ ಎಪಿಸೋಡ್ದಾಗ ಹಾಡಿದ್ಮೇಲೂ ನನಗೆ ಅಳು ಬರ್ತೈತ್ರಿ. ಯಾಕಂದ್ರೆ ಕ್ರ್ಯಾಕ್ ಆಯ್ತಲ್ಲ ವಾಯ್ಸ್ ಹಾಡುವಾಗ, ಪರ್ಫಾರ್ಮೆನ್ಸ್ ಚಲೋ ಬರಲಿಲ್ಲಲ್ಲ ನಂದು ಅಂತ ಹೇಳಿ ನನಗೆ ಒಮ್ಮೆ ನರ್ವಸ್ ಆಗಿ ಅಳು ಬರ್ತಿದ್ರು ಸ್ಟೇಜ್ ಮೇಲೆ. ನಾ ಪ್ರತಿ ಸಲ ಅತ್ತಾಗ ಅನುಶ್ರೀ ಮೇಡಮ್ ಅದಲ್ರಿ, ಆ್ಯಂಕರ್ ಮೇಡಮ್, ಅವರ ನನಗೆ ಸಮಾಧಾನ ಮಾಡ್ಯಾರ. ಆ ಟೈಮ್ದಾಗ ರಾಜೇಶ್ ಕೃಷ್ಣ ಸರ್ ಒಂದ್ಸಲ ಕರೆದ್ರು ನಾನು, ಹಾಡು ಕಮೆಂಟ್ ಕೊಟ್ಟಮೇಲೆ ಜಡ್ಜ್ಮೆಂಟ್ ಕೊಟ್ಟಮೇಲೆ ಕರೆದ್ರು ನಾನು, ಹಿಂಗೊಂದು ಹಾಸ್ಪಿಟಲ್ ಐತಿ ಇಲ್ಲಿ ಬೆಂಗಳೂರಾಗ, ಅಲ್ಲಿ ನಿನಗೆ ಸಜೆಸ್ಟ್ ಮಾಡ್ತೀನಿ, ಅವ್ರಿಗೆ ನಂಬರ್ ಕೊಟ್ಟಿರ್ತೀನಿ, ಅಲ್ಲಿ ಹೋಗು. ಮತ್ತು ಹಿಂಗೆ ನಿಮ್ಗೆ ಏನು ಪ್ರಾಬ್ಲಮ್ ಐತಿಲ್ಲ, ಧ್ವನಿ ಒಡ್ಯಾತೈತಿ ಅದೆಲ್ಲ ಅದನ್ನೆಲ್ಲ ಹೇಳ ಅವ್ರಿಗೆ. ಮತ್ತು ಅವ್ರು ನಿನಗೆ ಇದನ್ನು ಕೊಡ್ತಾರೆ, ಇದನ್ನು ಮಾಡ್ತಾರೆ, ಮೆಡಿಸಿನ್ ಕೊಡ್ತಾರೋ ಅಂತ ಹೇಳಿ ನನಗೆ ಸಜೆಸ್ಟ್ ಮಾಡಿ ಕೇರ್ ತೊಗೊಂಡು ನನಗೆ ಅಲ್ಲಿ ಇದನ್ನು ಮಾಡಿದ್ದಾರಪ್ಪ, ಹೆಲ್ಪ್ ಮಾಡಿದ್ದಾರೆ ಭಾಳ. ಮತ್ತು ಅದನ್ನು ಇನ್ನೊಂದು ಮಾತು ಹೇಳಿದ್ದಾರೆ ಅವರು ರಾಜೇಶ್ ಕೃಷ್ಣ ಸರ್ ನನಗೆ, ಏನಂದ್ರೆ ಪಾಪ ಅವ್ರ ಮದರ್ ನಾ ಸ್ಟೇಜ್ ಮೇಲೆ ಧ್ವನಿ ಹೊಡೆದ್ಮೇಲೆ ನಾ ಏನು ಕಣ್ಣೀರು ಹಾಕ್ದೇನಲ್ರಿ, ನಾ ಕಣ್ಣೀರು ಹಾಕೋದು ನೋಡಿ ರಾಜಕೃಷ್ಣನ್ ಮದರ್ ಸಹ ಅವರು ಪಾಪ ನೊಂದ್ಕೋತಿದ್ದಾರಂತಾರೆ ಮನ್ಯಾಗ. ಪಾಪ ಟಿ ವಿ ನೋಡುವಾಗ ನಮ್ದು ಎಪಿಸೋಡ್ ಶನಿವಾರ ರವಿವಾರ ಬರ್ತಿತ್ತಲ್ರಿ, ಅದನ್ನ ನೋಡಿ ನೊಂದ್ಕೋತಿದ್ದಾರಂತವ್ರು, ಪಾಪ ಹುಡುಗ ಹಂಗ್ಯಾಕ ಇದಾಗತೈತಿ ಸ್ವಲ್ಪ ಒಂದು

0: ಜೀವನದಾಗ ದೊಡ್ಡ ಮಾತ್ರ ಅದು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ ಸರ್.
1: ಬಹಳ ಮುಖ್ಯವಾದ ವಿಷಯ ಏನಂದ್ರೆ, ಎಲ್ಲಾ ರೀತಿಯಾದಂತಹ ಸಪೋರ್ಟ್ ತಮಗೆ ಸಿಕ್ತು, ವೃತ್ತಿ ಜೀವನ ಆಗಿರ್ಬೋದು, ಕಲಾಕ್ಷೇತ್ರ ಆಗಿರ್ಬೋದು. ಅದೇ ಅದಕ್ಕೆ ಒಂದು ಕಾರಣವಾಗಿರಬಹುದು ತಮ್ಮ ಈ ಒಂದು ಮುಗ್ಧತೆ, ತಮ್ಮ ಸಿನ್ಸಿಯರಿಟಿ. ಸಿನ್ಸಿಯರಿಟಿ ಒಬ್ಬ ವಿದ್ಯಾರ್ಥಿಯ ಜೀವನದಲ್ಲಿ ಅಥವಾ ಒಬ್ಬ ಯುವಕ ಯುವತಿಯರ ಜೀವನದಲ್ಲಿ ಎಷ್ಟು ಮುಖ್ಯ ಅದ್ರ ಬಗ್ಗೆ ತಿಳಿಸ್ಬೋದು.
0: ಸಿನ್ಸಿಯರಿಟಿ ಅಲ್ರಿ, ಡಿಸಿಪ್ಲಿನ್ ಸಿನ್ಸಿಯರಿಟಿ ಅನ್ನೋದು ಎಷ್ಟು ಮುಖ್ಯಪ್ಪ ಅಂದ್ರೆ, ಅದಿದ್ರನ್ನ ಏನೋ ಒಂದು ಸಾಧನೆ ಮಾಡಕಾತೈತ್ರಿ. ಯಾರು ಯುವಕರಾಗಿರ್ಲಿ ಯುವತಿಯರಾಗಿರ್ಲಿ ಯಾವ್ದೋ ಕ್ಷೇತ್ರ ಆಗಿಲ್ರಿ ಸರ್, ಸಿನ್ಸಿಯರಿಟಿ ಇಲ್ಲ ಅಂದ್ರೆ ಅದು ಪೂರ್ಣ ಆಗಂಗಿಲ್ರಿ ಯಾವುದು ಸಾಧನೆ ಅನ್ನೋದು. ಮತ್ತೆ ಲೇಟೂ ಆಗ್ಬೋದ್ರಿ, ನಾವು ಮಾಡೋ ಕೆಲಸನೂ ಅದು ಏನೋ ಅನ್ಕೊಂಡಿರ್ತೀವ್ರಿ ಸಾಧನೆ ಮಾಡ್ಬೇಕಂತೇಳಿ. ಅದು 5 ವರ್ಷದಾಗ ಆಗೋದು 15 ವರ್ಷ ತಗೋಬೋದ್ರಿ ಸಿನ್ಸಿಯರಿಟಿ ಇಲ್ಲ ಅನ್ನೋದ್ರಿ. ಸಿನ್ಸಿಯರಿಟಿ ಅನ್ನೋದು ಬಹಳ ಇಂಪಾರ್ಟೆಂಟ್ ಐತೆ ಸರ್.
1: ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಯುವಧ್ವನಿ ಕಾರ್ಯಕ್ರಮ. ಯುವಧ್ವನಿ ಕಾರ್ಯಕ್ರಮದಲ್ಲಿ ಜೀ ಕನ್ನಡ ಸರಿಗಮಪ 2020 ಫೈನಲಿಸ್ಟ್ ಸೀಸನ್ 17 ಹಾಗೂ ಹೆಸ್ಕಾಂ ಕಾಕ್ತಿ ಸೆಕ್ಷನ್ ಲೈನ್ ಮ್ಯಾನ್ ಆದ ಕಿರಣ್ ರಾಜು ಪಾಟೀಲ್ ಅವರು ತಮ್ಮ ಜೀವನದ ಬಗ್ಗೆ ವಿಪುಲವಾದ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಕಿರಣ್ ಅವರೇ, ಬಹಳಷ್ಟು ವಿಷಯಗಳ ಬಗ್ಗೆ ನಾವು ಮಾತನಾಡಿದ್ವಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಟ್ರೆಂಡಿಂಗ್ ಆಗಿದೆ ಸೋಷಿಯಲ್ ಮೀಡಿಯಾ, ತಾವು ತಮ್ಮ ಜೀವನದಲ್ಲಿ ಹೇಗೆ ಬಳಸ್ಕೋತೀರಾ? ಎಷ್ಟೋ ಜನರಿಗೆ ಸೋಷಿಯಲ್ ಮೀಡಿಯಾ ಒಂದು ವರದಾನವಾಗಿ ಕೆಲಸ ಮಾಡಿದೆ, ಅವರ ಜೀವನವನ್ನು ಬದಲಾಯಿಸಿದೆ, ಎಷ್ಟು ಮ್ಯಾಕ್ಸಿಮಮ್ ಜನರ ಜೀವನ ಹಾಳು ಮಾಡ್ತಾ ಇದೆ, ತಮ್ಮ ಅಭಿಪ್ರಾಯ?
0: ಸೋಷಿಯಲ್ ಮೀಡಿಯಾ ಈ ವಿಷಯಕ್ಕೆ ಬಂದ್ರೆ ಸರ, ಸೋಷಿಯಲ್ ಮೀಡಿಯಾ ಅನ್ನೋದು ಈಗ ಹೆಂಗಾಗಿತ್ತು ಅಂದ್ರೆ, ಅದು ಅದರಿಂದ ಒಳ್ಳೇದು ಐತ್ರಿ, ಕೆಟ್ಟದ್ದು ಐತಿ. ಬಟ್ ನಮ್ಮ ಟೈಮ್ಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಏನೂ ಇರಲಿಲ್ಲರಿ. ನಾವು ಸಣ್ಣ ಇರ್ತಿದ್ವಲ್ರಿ, ಆ ಟೈಮ್ಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಕ್ರೇಜ್ ಇರಲಿಲ್ಲ, ಅದೊಂದು ವಿಷಯ ಇರಲಿಲ್ಲ ರೀ ಸೋಷಿಯಲ್ ಮೀಡಿಯಾ ಅನ್ನೋದು.
1: ನಿಜ,
0: ಆವಾಗ ನಮ್ಗೆ ಏನಾರ ಸಂಗೀತದ ಪ್ರೋತ್ಸಾಹ ಸಿಗೋದಿತ್ತಂದ್ರೆ ನಮ್ಗೆ ಸ್ಟೇಜ್ ಮೇಲೆ ಹಾಡಿದಾಗ ಯಾರು ನೋಡಿದ್ರೆ ಅಷ್ಟೇ ನಮಗೆ ಪ್ರೋತ್ಸಾಹ ಮಾಡ್ತಿದ್ದಾರೆ. ಬಟ್ ಅದ ಟೈಮ್ ಚಲೋ ಇತ್ತಂತ ಅನ್ಕೋತೀನಿ ನಾ, ಯಾಕಂದ್ರೆ ಈಗಿನ ಸೋಷಿಯಲ್ ಮೀಡಿಯಾ ನೋಡಿದ್ರೆ ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕ ವಿಷಯಕ್ಕೆ ಬಂದ್ರೆ ಸರ್, ಎಂತವ್ರು ಬೆಳೆಯತ್ತಾರ ಸರ್ ಅಂದ್ರೆ ಸಂಗೀತ ಕಲಾವಿದರ ಅಲ್ಲದಿರೋರು ಸಹ ಅದ್ರಾಗ ಬೆಳೆಯತ್ತಾರ. ನಮ್ಮ ಜನ ಬದಲಾಗಬೇಕ್ರಿ ಇದ್ರಾಗ, ಯಾಕಂದ್ರೆ ಇದ್ರಾಗ ನಿಯತ್ತಾಗಿ ಸಂಗೀತ ಕಲ್ತವ್ರು ಏನೋ ಒಂದು ಚಲೋ ಕಂಟೆಂಟ್ ಐತೆ ಅದನ್ನ ಅಪ್ಲೋಡ್ ಮಾಡಿದ್ರೆ ಅದಕ್ಕೆ ವ್ಯೂಸ್ ಬರಂಗಿಲ್ಲ ಸರ್. ಯಾಕಂದ್ರೆ ನಮ್ಮ ಜನ ಎಂಥ ವೀಡಿಯೋ ನೋಡ್ತಾರಪ್ಪ ಈಗಿನ ಜನ ಅಂದ್ರೆ ಕ್ರಿಂಜ್ ವಿಡಿಯೋ ಸರ್. ಅಂದ್ರೆ ಒಂದು ಹಾಡನ್ನ ತಪ್ಪ ತಪ್ಪಾಗಿ ಹಾಡಿದ್ರೆ ಅದನ್ನ ವೈರಲ್ ಮಾಡ್ತಾರೆ ನಮ್ಮ ಜನ. ಚಲೋ ಅದನ್ನ ವ್ಯವಸ್ಥಿತವಾಗಿ ಒಬ್ಬ ಪರ್ಫೆಕ್ಟ್ ಅಲ್ಲಿ ಸಿಂಗರ್ ಹಾಡಿದ್ರು ಅದನ್ನ ಒಪ್ಕೊಳ್ಳಂಗಿಲ್ಲ ಜನ. ಯಾಕಂದ್ರೆ ಇವನ್ ಬಡ ಚಲೋ ಹಾಡ್ತೇನೆ, ಇದೇನು ಶಾಸ್ತ್ರಬದ್ಧವಾಗಿ ಹಾಡತ್ತಾನು ಅಂತ ಅದೊಂದು ತರ ನೋಡ್ತಾರೆ ಜನರು. ಅಂದ್ರೆ ಅದ್ರ ಬಗ್ಗೆ ನಮ್ಮ ಜನ ತಲೆ ಹಾಕಂಗಿಲ್ಲ ಜಾಸ್ತಿ. ಒಂದು ಹಾಡನ್ನ ಯಾರು ಕೆಟ್ಟದಾಗಿ ಹಾಡ್ತಾರಲ್ರಿ ಅಂತವ್ರನ್ನ ಜನ ಬೆಳೆಸ್ತಾರೆ ಸರ್. ಚಲೋ ಸಿಂಗರ್ಸ್ ಅಂದ್ರೆ ಅವ್ರು ವಿಡಿಯೋ ಹಾಕಿದ್ರು ಜಾಸ್ತಿ ವ್ಯೂಸ್ ಆಗತ್ತಲ್ರಿ ಈಗಿನ ಟೈಮ್ದಾಗ, ಮಿಲಿಯನ್ ಗಟ್ಟಲೆ ಹೋಗತ್ತಲ್ರಿ ಅವರು ಚಲೋ ಸಿಂಗ್ ಕಂಟೆಂಟ್ ಇದ್ರೆ. ಮತ್ತೆ ಈ ಕ್ರಿಂಜ್ ವಿಡಿಯೋನ ಹಾಕ್ತಾರಲ್ರಿ ಅವ್ರು ಮಿಲಿಯನ್ ಗಂಟ್ಲೆ ವಿಡಿಯೋ ಹೋಗ್ತಾರೆ ಸರ್ ಅವರು ಈಗಿನ ಮಂದಿಗೆ. ಅಂದ್ರೆ ಜನ ಬದಲಾಗ್ಬೇಕು, ಈಗ ಸೋಷಿಯಲ್ ಮೀಡಿಯಾ ಅಂದ್ರೆ ಜನ ಬದಲಾದ್ರೆ ಎಲ್ಲಾನು ಬದಲಾಗ್ತೈತ್ರಿ.
1: ಸತ್ಯವಾದ
0: ಅದು ಸೋಷಿಯಲ್ ಮೀಡಿಯಾ ಅನ್ನೋದು ಅದು ಒಂದು ವೇದಿಕೆ ಐತ್ರಿ ಸರ್. ಅದನ್ನ ಈಗಿನ ಜನ ಒಳ್ಳೇದಕ್ಕೆ ಉಪಯೋಗ ಮಾಡ್ಕೊಳತ್ತಲ್ರಿ ಜಾಸ್ತಿ ಜನ. ಈ ಎಷ್ಟೋ ಜನ ಒಳ್ಳೆ ಕಲಾವಿದ್ರ ಸಕಟ್ ಹಿಂದೆ ಸರದ್ ಬಿಟ್ಟಾರ ಸರ್. ಇದೆಲ್ಲ ನೋಡಿ ಕ್ರಿಂಜ್ ಏನು ಸಮಾಜ ಐತಲ್ಲ ಸರ್ ಸೋಷಿಯಲ್ ಮೀಡಿಯಾ ಈಗಿನ ಜನ. ಅದ್ರಾಗೂ ನಮ್ಮ ಜನಪದ ಏನು ಹಾಡ್ತಾರಲ್ರಿ, ಅಶ್ಲೀಲ ಪದ ಹಾಡ್ತಾರಲ್ಲ, ಅವರಂತೂ ನಮ್ಮ ಉತ್ತರ ಕರ್ನಾಟಕವನ್ನ ಕೆಡಿಸಿಬಿಟ್ಟಾರ ಸರ್. ಅವ್ರ ಹೆಸರುಗಳು ಹೇಳೋದು ಬೇಡ ಸರ್, ಎಲ್ಲರಿಗೂ ಗೊತ್ತೈತ್ರಿ ಆಲ್ರೆಡಿ. ಅದು ಸೋಷಿಯಲ್ ಮೀಡಿಯಾ ಅನ್ನೋದು ಯಾವ ಥರ ಅವ್ರನ್ನ ರಿಸೀವ್ ಮಾಡ್ಕೊಳತ್ತಾರಲ್ರಿ ಜನ, ಆ ಜನ ಸಕಟ್ ಅದ ಟೈಪ್ದಾಗ ಬರ್ತಾರೆ ಸರ್. ಅಂದ್ರೆ ಅವ್ರಿಗೆ ಒಳ್ಳೇದು ಬೇಕಾಗಿಲ್ಲ ಸರ್, ಅಂದ್ರೆ ಅದ್ರದ್ದು ಒಳ್ಳೇದ್ರದ್ದು ವಾಸನೆ ಸಕಟ್ ಅವ್ರಿಗೆ ಬಂದಿಲ್ಲ ಅನಿಸ್ತೈತ್ರಿ ನನಗಂತೂ. ಬರೀ ಅಶ್ಲೀಲ ಪದನ ಅವ್ರು ಕೇಳಿ ಬಯಸ್ತಾರೆ ಸರ್. ಇನ್ನು ಮುಂದಿನ ದಿನಗಳಾಗ ಹೆಂಗ ಆಗ್ಬೋದಂದ್ರೆ ಅಶ್ಲೀಲವನ್ನ ನೋಡ ಬಯಸ್ತಾರಂತ ನನಗೆ ಅನಿಸ್ತೈತ್ರಿ ಸೋಷಿಯಲ್ ಮೀಡಿಯಾದಾಗ. ಆ ಜನರಿಗೆ ಸ್ವಲ್ಪ ಬುದ್ಧಿ ಬರ್ಬೇಕು ಸರ್. ಇನ್ನು
1: ಗಾಯಕರಾದ ತಾವು ತಮ್ಮ ಜೀವನದಲ್ಲಿ ಕಲಾ ಸರಸ್ವತಿ ದೇವಿಯ ಆಶೀರ್ವಾದ ಇಲ್ಲದೆ ಏನು ಕೆಲಸ ಆಗುದಿಲ್ಲ.
0: ಹೌದು ಸರ್.
1: ಭಕ್ತಿ ತಮ್ಮ ಜೀವನದಲ್ಲಿ ಏನು ಪಾತ್ರ ವಹಿಸುತ್ತೆ, ಅದ್ರ ಬಗ್ಗೆ ತಿಳಿಸ್ಬೋದ? ಭಕ್ತಿಯ ಬಗ್ಗೆ,
0: ಕಲೆಯ ಭಕ್ತಿ ಸರ್. ನಾ ಈ ಸಂಗೀತ ಬಿಟ್ಟರೆ ಸರ ಕೃಷ್ಣನ ನಂಬ್ತೇನೆ ನಾನು. ಯಾಕಂದ್ರೆ ನಾ ಯಾವ ಟೈಪ್ ನಂಬ್ತೇನಪ್ಪ ಅಂದ್ರೆ, ನಮ್ದು ಏನು XYZ ಬ್ಯಾಂಕ್ದಾಗ ಸ್ಕ್ಯಾಮ್ ಆತಲ್ರಿ ದುಡ್ಡು, ಆ ಟೈಮ್ ದುಡ್ಡು ಹೋದಾಗ ಮುಗಿತ್ ಲೈಫ್ ಅನ್ಕೊಂಡಿದ್ರಿ. ಆ ಟೈಮ್ದಾಗ ದೇವ್ರ ಇಲ್ಲ ನಿನ್ನ ಕೈ ಹಿಡಿಯಕ್ ನಾ ಅದೇನಂತೇಳಿ ಜಾಬ್ ಕೊಟ್ರಿ ಸರ್, ವೃತ್ತಿ ಜೀವನ ಕೊಟ್ರಿ, ಹೆಸ್ಕಾಮ್ದಾಗ ವರ್ಕ್ ಕೊಟ್ರಿ. ಆ ಒಂದು ವಿಷಯದಾಗ ನಾ ದೇವ್ರನ್ನ ನಂಬ್ತೇನೆ ರೀ, ನಾ ಕೃಷ್ಣನ ನಂಬ್ತೇನೆ. ಯಾಕಂದ್ರೆ ನಮ್ಮಲ್ಲಿಂದ ನಂಬ್ಕೊಂತ ಬಂದ್ರಿ ಕೃಷ್ಣನ. ನನಗೆ ಸ್ವಲ್ಪ ಆಧ್ಯಾತ್ಮಿಕದಾಗ ನನಗೆ ಇಂಟ್ರೆಸ್ಟ್ ಜಾಸ್ತಿ ಸ್ವಲ್ಪ ರೀ. ಆಧ್ಯಾತ್ಮಿಕ ಮತ್ತು ಸಂಗೀತ ಎರಡೂ ವಿಷಯ ಯಾವ ಮನುಷ್ಯನೊಳಗೆ ಇರ್ತಾವಲ್ರಿ ಆ ಮನುಷ್ಯ ಸಕ್ಸಸ್ ಆಗೋದಂತೂ ಗ್ಯಾರಂಟಿನ ಸರ್. ಆಧ್ಯಾತ್ಮಿಕವೂ ಮಾಡ್ತೇನೆ ರೀ ಸರ್. ನಾ ಆಧ್ಯಾತ್ಮಿಕ ವಿಡಿಯೋಸ್ ನೋಡೋದಾಗಲಿ, ಆಧ್ಯಾತ್ಮಿಕ ಕೇಳೋದಾಗಲಿ, ಭಜನ್ ನೋಡೋದಾಗಲಿ, ಎಲ್ಲಾನು ನೋಡ್ತೇನೆ ಸರ್. ಮತ್ತು ಸಂಗೀತಕ್ಕೆ ಮತ್ತು ಆಧ್ಯಾತ್ಮಿಕಕ್ಕೆ ಭಾಳ ನಂಟೈತೆ ಸರ್. ಈ ಸಂಗೀತ ಅನ್ನೋದು ರಕ್ತದಾಗ ಬಂದರೂ ಸಹ ಸ್ವರ ಅನ್ನೋದು ಇರ್ತೈತಲ್ಲ ಸರ್, ಸರಸ್ವತಿ ಪರಮಾತ್ಮ ಅನ್ನೋದನ್ನ ಇರ್ತೈತಲ್ಲ ರೀ ಸ್ವರ ರೀ, ಅದನ್ನು ದೇವ್ರು ಕೊಟ್ಟಾಗ ಮಾತ್ರ ಅದು ಬರುತ್ತೆ ರೀ ನಮ್ಮ ಒಳಗೆ ರೀ, ನಮ್ಮ ಆತ್ಮಕ್ಕೆ ಬರುತ್ತೆ ರೀ. ಆ ದೇವ್ರು ಕೊಡಲಿಲ್ಲ ಅಂದ್ರೆ ಸಂಗೀತ ಅನ್ನೋದು ರಕ್ತದಾಗಿದ್ರು ಅದು ನಮ್ಗೆ ಐಡಿಯಾಸ್ ಬರಂಗಿಲ್ಲ ರೀ, ವಿಜುವಲೈಸೇಷನ್ ಯಾವೂ ಬರಂಗಿಲ್ಲ ರೀ ಹಾಡ್ಬೇಕಾದ. ಸಂಗೀತ ಅನ್ನೋದು ರಕ್ತದಾಗ ಬಂದರೂ ಸಹ ಆ ಸ್ವರ ಅನ್ನೋದು ಇರ್ತೈತಲ್ಲ ರೀ, ಪ್ರಾಪರ್ ಸ್ವರ ಐತಿಲ್ಲ, ಅದನ್ನು ಪರಮಾತ್ಮ ಕೊಟ್ಟಾಗ ನಮ್ಗೆ ಆಶೀರ್ವಾದ ಮಾಡಿದಾಗ ಮಾತ್ರ ಆ ಸ್ವರ ನಮ್ಗೆ ಇಳಿತೈತ್ರಿ ಅದು ನಮ್ಮ ಆತ್ಮಕ್ಕೆ.
1: ನಿಜ.
0: ಅದಾದ್ಮ ಸಂಗೀತ ಮತ್ತು ಆಧ್ಯಾತ್ಮವನ್ನು ಯಾರು ಅಳವಡಿಸ್ಕೋತಾರಲ್ರಿ ಅವ್ರ ಜೀವನದಾಗ ಸಾಧನೆ ಅಂತೂ ಆಗೋದು ಗ್ಯಾರಂಟಿನ ಸರ್.
1: ಸಂಗೀತ ಕ್ಷೇತ್ರದಲ್ಲಿ ಗಾಯಕ

0: ಗಾಯಕಿ, ತಮ್ಮ ಇಷ್ಟವಾದ ಗಾಯಕ ಗಾಯಕಿ ಯಾರು, ಅದ್ರ ಬಗ್ಗೆ ತಿಳಿಸ್ಬೋದಾ?
1: ಈಗ ರೀಸೆಂಟಾಗಿ ಬಂದ್ರೆ ಸರ ಸಂಚಿತ್ ಹೆಗಡೆ ಇಷ್ಟ ಆಗ್ತಾರೆ ಸರ, ಮತ್ತು ಅವ್ರನ್ನ ಬಿಟ್ಟರೆ ಸೋನು ನಿಗಮ್ ಸರ, ಮತ್ತು ಫಿಮೇಲ್ ಸಿಂಗರ್ ಒಳಗೆ ಬಂದರೆ ಸಿರಿಯಾ ಘೋಷಾಲ್ ಮೇಡಮ್ ಅಪ್ಕೋರ್ಸ್ ರೀ, ಮತ್ತು ಹಳಿ ಕಾಲ ಸಿಂಗರ್ಸ್ ಒಳಗೆ ನಮ್ಗೆ ಎಸ್ ಪಿ ಬಿ ಸರ ಮತ್ತು ಪಿ ಬಿ ಶ್ರೀನಿವಾಸ್ ಸರ ಮತ್ತು ರಾಜ್ಕುಮಾರ್ ಸರ್ ಇಷ್ಟ ಆಗ್ತಾರೆ ಸರ್.
0: ಇಲ್ಲಿಂದ ತಮ್ಮ ಮುಂದಿನ ಫ್ಯೂಚರ್ ಪ್ಲಾನ್ಸ್ ಏನು, ಅದ್ರ ಬಗ್ಗೆ ಸ್ವಲ್ಪ?
1: ಫ್ಯೂಚರ್ ಪ್ಲಾನ್ಸ್ ಅಂದ್ರೆ ಈಗ ಆಲ್ಮೋಸ್ಟ್ ಉತ್ತರ ಕರ್ನಾಟಕ ಹಾಳಾಗಿ ಹೋಗಿಬಿಟ್ಟಿ ಸರ, ಸಂಗೀತ ಅಶ್ಲೀಲ ಜಾನಪದ ಕೇಳಿ ಕೇಳಿ ಅಂದ್ರೆ ಒಳ್ಳೆ ಸಂಗೀತದ ರುಚಿನ ಗೊತ್ತಲ್ಲ ಸರ್ ಅವ್ರಿಗೆ. ನಮ್ಮ ಬೆಂಗಳೂರು ಸಂಗೀತ ಏನೈತಲ್ಲ ಸರ್ ಫಿಲ್ಮಿ ಸಾಂಗ್ಸ್ಗಳ, ಈ ಕಡೆ ಉತ್ತರ ಕರ್ನಾಟಕ ಕಡೆ ಈಗ ಆಲ್ಮೋಸ್ಟ್ ಈ ಕಡೆ ಕೇಳೋದು ಬಂದ್ ಮಾಡಿಬಿಟ್ಟಾರೆ ಸರ್ ನಮ್ಮ ಹಳ್ಳಿ ಜನರು, ಯಾಕಂದ್ರೆ ಎಲ್ಲರೂ ಉತ್ತರ ಕರ್ನಾಟಕ ಅಶ್ಲೀಲ ಜಾನಪದ ಇಷ್ಟಪಡತ್ತಾರೆ ಸರ್ ನಮ್ಮ ಕಡೆ ಜನರು. ಹಂಗಾಗಿ ಈ ಜಾನಪದೊಳಗೆ ಒಳ್ಳೆ ಜಾನಪದ ಯಾವನ್ನೋ ಅನ್ನೋದು ನನಗೆ ಅವ್ರಿಗೆ ನಾ ತೋರಿಸ್ಬೇಕಾಯ್ತು ಸರ್. ಯೂಟ್ಯೂಬ್ದಾಗ ನಾ ಕಂಪೋಸ್ ಮಾಡಿ ನಾನು ಲಿರಿಕ್ಸ್ ಬರೆದು ಒಟ್ಟು ನಂದ ಸ್ವಂತ ರಚನೆ ಒಳಗೆ ಸಂಗೀತ ಅನ್ನೋದು ಜಾನಪದ ಅನ್ನೋದು ಹೆಂಗೆ ಇರ್ತೈತೆ ಅನ್ನೋದು ನಾ ತೋರಿಸ್ಬೇಕಾಯ್ತು ಸರ್ ಅವ್ರಿಗೆ. ಒಟ್ಟು ನಾ ಯೂಟ್ಯೂಬ್ದಾಗ ನನ್ನ ಸ್ವಂತ ಕಂಪೋಸಿಷನ್ದಾಗ ಸಾಂಗ್ಸ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಐತರ ನನಗೆ. ಮತ್ತು ಈಗ ರೀಸೆಂಟಾಗಿ ಕಲ್ಯಾತಂದ್ರೆ ಸರ್ ಹಿಂದೂಸ್ತಾನಿ ಶಾಸ್ತ್ರ ಸಂಗೀತ ರೀ, ಶ್ರೀಮತಿ ವಿಲಾಸ್ ಯೋಗಿತಾ ವಿಲಾಸ್ ಕುರೋ ಮೇಡಮ್ ಅವ್ರ ಹತ್ರ ಕಲ್ಯಾತಂದ್ರಿ. ಇವ್ರು ಗಡಿಂಗ್ಲಾಸ್ದಾಗ ಹೇಳ್ಕೊಡ್ತಾರೆ ಸಂಗೀತ ರೀ. ಇವ್ರಿ ಟ್ಯೂಸ್ಡೇ ನಾ ಅಲ್ಲಿ ಹೋಗಿ ಕಲಿತೇನೆ ಸರ್. ಒಟ್ಟು ಸಂಗೀತದಾಗ ನನಗೆ ಮುಂದುವರಿಬೇಕಂತಿದ್ರೆ ಶಾಸ್ತ್ರ ಸಂಗೀತ ಮತ್ತು ಯೂಟ್ಯೂಬ್ ಹೊಸ ನಂದ ಓನ್ ಕಂಪೋಸಿಷನ್ ಸಾಂಗ್ಸ್ ತರಬೇಕಂತ ನನಗೆ ಆಸೆ ಐತೆ ಸರ್.
0: ಸ್ನೇಹಿತರೆ, ಇದಾಗಿತ್ತು ಯುವ ಧ್ವನಿ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಇವತ್ತಿನ ದಿನ ತಮ್ಮ ಜೀವನದ ಬಗ್ಗೆ ವಿವರವಾದ ಮಾಹಿತಿಯನ್ನು ಹಂಚಿಕೊಂಡರು ಜೀ ಕನ್ನಡ ಸಾರಿಗಮಪ 2020 ಸೀಸನ್ 17 ಫಿನಾಲಿಸ್ಟ್ ಹಾಗೂ ಹೆಸ್ಕಾಂ ಕಾಕ್ತಿ ಸೆಕ್ಷನ್ ಲೈನ್ ಮ್ಯಾನ್ ಆದ ಕಿರಣ್ ರಾಜು ಪಾಟೀಲ್ ಅವರು. ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ಬಂದಿದ್ದೇವೆ ಕಿರಣ್ ಅವರೇ, ನಮ್ಮ ಕೇಳುಗರಿಗೆ ಏನು ಹೇಳಿಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ?
1: ಈ ಇದೊಂದು ಯುವ ಧ್ವನಿ ಕಾರ್ಯಕ್ರಮ ಮೂಲಕ ನಂದೊಂದು ಸಂದರ್ಶನದ ನಡೆಯತೈತಿ. ಇಲ್ಲಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಏನೇನು ಯಾವ ಕ್ಷೇತ್ರದಾಗ ಯುವ ಪ್ರತಿಭೆಗಳದಾರು ಮತ್ತು ಏನೇನೋ ಇನ್ನೂ ಛಲ ಇಟ್ಕೊಂಡಾರ ಏನಾರು ಸಾಧಿಸ್ಬೇಕಂತ ಹೇಳಿ ಅವರೆಲ್ಲ ಇಲ್ಲಿ ಈ ವೇದಿಕೆಗೆ ಬರ್ಬೇಕಂತ ಒಂದು ತಮ್ಮ ಪರಿಚಯ ಮಾಡ್ಕೋಬೇಕಂತ ನಂದು ಒಂದು ಅನಿಸಿಕೆ ಸರ್. ಇದೊಂದು ವೇದಿಕೆ ಎಲ್ಲರಿಗೂ ಒಳ್ಳೆ ವೇದಿಕೆ ಐತಿದ, ಮತ್ತು ಇಲ್ಲಿಂದ ಎಷ್ಟೋ ಜನಕ್ಕೆ ಗೊತ್ತಾಗ್ತೈತಿ ನೀವು ಹಿಂಗೆ ಮಾಡತ್ತೀರಿ ಅಂತೇಳಿ, ಸಾಧನೆ ಮಾಡತ್ತೀರಿ ಅಂತೇಳಿ ನಿಮ್ಮ ಪರಿಚಯ ಗೊತ್ತಾಗ್ತೈತಿ. ಹಾಗಾಗಿ ಈ ಒಂದು ಯುವ ಧ್ವನಿ ವೇದಿಕೆ ಏನೈತಲ್ರಿ, ಈ ನಿಮ್ಮ ವೇಣುಧ್ವನಿ ರೇಡಿಯೋ ಮೂಲಕ ಇವ್ರನ್ನ ಹೇಳಕ್ಕೆ ಇಷ್ಟಪಡ್ತೇನೆ ರೀ, ಎಲ್ಲ ಯುವ ಪ್ರತಿಭೆಗಳಿಗೆ ನಾ ಹೇಳಕ್ಕೆ ಇಷ್ಟಪಡ್ತೇನೆ ರೀ.
0: ಗಾಯಕರಾದ ನೀವು, ಆಚೆ ಕೇಳುಗರಲ್ಲಿ ಗಾಯಕ ಗಾಯಕಿ ಆಗೋ ಆಸಕ್ತಿ ಇರೋರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ?
1: ನಾ ಮನಸಾರೆ ಹೇಳ್ಬೇಕಂದ್ರೆ ಅಂದ್ರೆ ಒಬ್ಬ ಸಂಗೀತ ನೋಡಿದ ಒಂದು ರಿಯಾಲಿಟಿ ಶೋ ನೋಡಿದ ಹೇಳ್ಬೇಕಂದ್ರೆ, ಮತ್ತು ನಾವೊಬ್ಬ ಪ್ರಾಪರ್ ದಿನ 4 ತಾಸು ಪ್ರಾಕ್ಟೀಸ್ ಮಾಡೋ ನಾ ಹೇಳ್ಬೇಕಂದ್ರೆ, ಸಂಗೀತದ ಬಗ್ಗೆ ನನ್ನ ಅನಿಸಿಕೆ ಬಂದ್ರೆ ಯಾವುದೋ ಒಂದು ರಿಯಾಲಿಟಿ ಶೋ ಅದ ನಿಮ್ಮ ಅಂತಿಮ ಸಾಧನೆ ಅಲ್ರಿ, ಅದ ನಿಮ್ಮದು ಲೈಫ್ ಕಟ್ಟಿಕೊಡ್ತೈತೆ ಅನ್ನೋದು ಶುದ್ಧ ಸುಳ್ಳರಿದೆ. ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ, ಶಾಸ್ತ್ರೀಯ ಸಂಗೀತ ಕಲೀರಿ, ಸಂಗೀತ ಕಲೀರಿ, ದಿನ ಪ್ರಾಕ್ಟೀಸ್ ಮಾಡಿರಿ. ಯಾವುದೋ ರಿಯಾಲಿಟಿ ಶೋ ಕೊನೆ ಅಲ್ಲ, ಅದ ಮತ್ತು ಅಂತಿಮ ಸಾಧನೆಯೂ ಅಲ್ಲ. ನೀವು ಏನು ಕಲಿತಾರಲ್ಲ ನಿಮ್ಮಲ್ಲಿ ಒಂದು ಛಲ ಹುಡ್ತೈತಿ, ಮತ್ತು ನೀವು ಕಲಿತಾದ್ಮೇಲೆ ಈ ರಿಯಾಲಿಟಿ ಶೋ ಅನ್ನೋದು ನಿಮಗೊಂದು ಭಾಳ ಸಣ್ಣದಾಗಿ ಕಾಣಿಸ್ತೈತಿ ನಿಮ್ಗೆ ಅದೊಂದು. ಯಾಕಂದ್ರೆ ಈಗಿನ ರಿಯಾಲಿಟಿ ಶೋ ಯಾವುದೂ ನಂಬಕ್ ಹೋಗ್ಬೇಡ್ರಿ ನೀವು, ಅಲ್ಲಿ ಪೂರ್ತಿ ಸಂಗೀತ ಇರಂಗಿಲ್ಲ, ಅಲ್ಲಿ ಟಿ ಆರ್ ಪಿನೂ ಬೇಕಾಗಿರ್ತೈತಿ.
0: ನಿಜ,
1: ರಿಯಾಲಿಟಿ ಶೋ ಅನ್ನೋದು ಏನಪ್ಪ ಅಂದ್ರೆ ಸಂಗೀತ ಅಷ್ಟು ಬೇಕಾಗಿಲ್ಲ ಅಲ್ಲಿ. ಅಲ್ಲಿ ನಿಮ್ದು ಮನೆಯದ ಇದು ಏನಿರ್ತೈತಿ ಬ್ಯಾಕ್ಗ್ರೌಂಡ್ ಎಲ್ಲಾನು ಕೇಳ್ತಾರೆ ಅಲ್ಲಿ. ಅಂದ್ರೆ ಒಳ್ಳೆ ಕಲಾವಿದರಿಗೆ ರಿಯಾಲಿಟಿ ಶೋ ಅಲ್ರಿ. ಇಷ್ಟು ಹೇಳಕ್ ಇಷ್ಟಪಡ್ತೇನೆ ರೀ. ಇತ್ತು ರಿಯಾಲಿಟಿ ಶೋ ಅಂದ್ರೆ ಎದೆ ತುಂಬೇಡವನ್ ಅಂತ ಒಂದು ರಿಯಾಲಿಟಿ ಶೋ ಇತ್ತು, ಎಸ್ ಪಿ ಬಿ ಸರ್ ನಡೆಸಿಕೊಡ್ತಿದ್ರು. ಆ ವೇದಿಕೆ ಮಾತ್ರ ಅಲ್ಲಿ ಯಾವುದೋ ಕಾಮಿಡಿ ಇಲ್ಲ, ಯಾವುದೋ ಆ್ಯಕ್ಟಿಂಗ್ ಇಲ್ಲ, ಯಾವುದೋ ಮನಿ ಬ್ಯಾಕ್ಗ್ರೌಂಡ್ ಇಲ್ಲ, ಬಡತನ ಇಲ್ಲ, ಸಿರಿತನ ಇಲ್ಲ. ಅಲ್ಲಿ ಪ್ಯೂರ್ ಸಂಗೀತ ಅನ್ನೋದು ಏನು ಇತ್ತಿರಲ್ಲ, ಎಸ್ ಪಿ ಬಿ ಸರ್ ನಡೆಸಿಕೊಡ್ತಿದ್ರು. ಅದೊಂದೇ ರಿಯಾಲಿಟಿ ಶೋ ರೀ ಕರ್ನಾಟಕದಾಗ ಇದುವರೆಗೂ ಹೆಸರು ಕೇಳಿ ಬರೋದ. ಅದಾದ್ಮೇಲೆ ಈಗೇನು ರಿಯಾಲಿಟಿ ಶೋ ಬಂದಾರಲ್ರಿ, ಇದು ಪಕ್ಕ ಏನು ಸಂಗೀತದಾಗ ಮುಂದುವರಿಬೇಕಂತ ಅನ್ಕೊಂಡಾರಲ್ಲ, ಅದು ವೇದಿಕೆ ಅಲ್ಲರೇ ಅಲ್ವೇ ಅಲ್ಲ ರೀ, ಅದು ಯಾವುದು ವೇದಿಕೆ ಆಗಿಲ್ಲರಿ. ಅದು ಹೆಸರು ಹೇಳ್ಬೇಕಾಗಿಲ್ಲ, ನಿಮ್ಗೆ ಗೊತ್ತಾಯ್ತು ಆಲ್ರೆಡಿ. ನಾನು ಹೇಳ್ತೀನಿ, ಶಾಸ್ತ್ರೀಯ ಸಂಗೀತ ಕಲೀರಿ. ಮತ್ತು ಈಗಿಂತೂ ಸೋಷಲ್ ಮೀಡಿಯಾ ಭಾಳ ಗಟ್ಟಿ ಐತ್ರಿ, ಭಾಳ ಗಟ್ಟಿ ಅಂದ್ರೆ ನೀವು ಬೆಳಿಬೋದು, ಆರಾಮ್ ಬೆಳಿಬೋದು ನೀವು. ಅಂದ್ರೆ ಎಲ್ಲೋ ಯಾವುದೋ ವೇದಿಕೆಗೆ ಹೋಗಿ ನೀವು ಪರ್ಫಾರ್ಮೆನ್ಸ್ ಕೊಡಬೇಕಾಗಿಲ್ಲ, ಎಷ್ಟು ದೂರ ಹೋಗಬೇಕಾಗಿಲ್ಲ. ನೀವು ನಿಮ್ಮ ಮೊಬೈಲ್ದಾಗ ಮನ್ಯಾಗ ಕುತ್ಕೊಂಡು ಅಪ್ಲೋಡ್ ಮಾಡಿದರೆ ಎಷ್ಟೋ ಜನ ಬೆಳೆಸೋರದಾರೆ, ಚಲೋ ಚಲೋ ವೀಕ್ಷಕರದಾರು, ಚಲೋ ಚಲೋ ವಿಡಿಯೋ ಮಾಡಿರಿ, ಸ್ವಂತ ಹಾಡು ತೊಗೊಂಬರ್ರಿ. ಮತ್ತು ಎಷ್ಟು ಭಾಳ ಐತ್ರಿ ಸಂಗೀತದಾಗ ಮಾಡೋದು, ಸೋಷಲ್ ಮೀಡಿಯಾದಾಗ ಭಾಳ ಬೆಳಿಬೋದು, ದೌಡ್ ಬೆಳಿಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಸರ್.
0: ಕಾರ್ಯಕ್ರಮದಲ್ಲಿ ತಮ್ಮ ಬಹುಮೂಲ್ಯ ಸಮಯ ವಿವರವಾದ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ. ಹಾಗೂ ನಮ್ಮ ಅವರೊಂದಿಗೆ ನಾನು ಮಂಜುನಾಥ್ ಪೈ, ಹೀಗೆ ಕೇಳ್ತಾ ಇರಿ ವೇಣು ಧ್ವನಿ, ಇದು 90.4 FM KLE ಕನಸು ಬೆಳಗಾವಿಯ ಮೊಟ್ಟ ಮೊದಲ ರೇಡಿಯೋ ಕೇಂದ್ರ. ನಮಸ್ಕಾರ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
3: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
3: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
2: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831 248 6 286.
0: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ, 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0833720120 ಹಾಗೂ ಮೊಬೈಲ್ ಸಂಖ್ಯೆ 9071000774.
4: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ. ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್. ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
5: ಕರ್ನಾಟಕ ಲಿಂಗಾಯತ್ ಎಜುಕೇಶನ್ ಸೊಸೈಟಿ, ಬೆಳಗಾವಿ. ಟರ್ನ್ ಯೋರ್ ಡ್ರೀಮ್ ಇನ್ ಟು ಅ ಮೆಡಿಕಲ್ ಕರಿಯರ್. ಕೇಲಿ ನೀಟ್ ರಿಪೀಟರ್ ಬ್ಯಾಚ್ ನಾವ್ ಇನ್ ಬೆಳಗಾವಿ. ಅಡ್ಮಿಷನ್ಸ್ ಆರ್ ನಾವ್ ಓಪನ್. ಸ್ಪೆಷಲ್ ಕನ್ಸೆಷನ್ಸ್ ಫಾರ್ ಕೇಲಿ ಸ್ಟೂಡೆಂಟ್ಸ್ ಅಂಡ್ ಮೆರಿಟೋರಿಯಸ್ ಸ್ಟೂಡೆಂಟ್ಸ್. ಫ್ರೀ ಕೋಚಿಂಗ್ ಫಾರ್ ಸ್ಟೂಡೆಂಟ್ಸ್ ಹೂ ಸ್ಕೋರ್ಡ್ 400+ marks ಇನ್ ನೀಟ್ 2026. ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಫಾರ್ ಬಾಯ್ಸ್ ಅಂಡ್ ಗರ್ಲ್ಸ್. ಫಸ್ಟ್ ಬ್ಯಾಚ್ ಹಸ್ ಆಲ್ರೆಡಿ ಕಮೆನ್ಸ್ಡ್ ಫ್ರಾಮ್ 3rd August 2026. ಡೋಂಟ್ ಡಿಲೇ, ಟೇಕ್ ದ ನೆಕ್ಸ್ಟ್ ಸ್ಟೆಪ್ ಟುವರ್ಡ್ಸ್ ಯುವರ್ ಡ್ರೀಮ್ ಆಫ್ ಬಿಕಮಿಂಗ್ ಅ ಡಾಕ್ಟರ್. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ 9912340868 or 9380056 48.

0: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: KLE ಕ್ಯಾನ್ಸರ್ ಹಾಸ್ಪಿಟಲ್ ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ MRC ಹಿಂದುಗಡೆ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ: KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂದುಗಡೆ ನೆಹರು ನಗರ ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 0838552552500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 or just dial 1099.
1: Inde beti needi KLE Cancer Hospital, Belagavi.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company. On Sunday, 18th of October 2026, this workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs, take the first step towards becoming a successful and profitable entrepreneur. Register today. Contact 9513519666. Geekona Success Strategy.

0: केली कॅन्सर हॉस्पिटल नेहरूनगर बेळगाव।
1: कॅन्सर कोणत्याही प्रकारचा असो अत्याधुनिक उपचार एकाच छताखाली भेटतील।
0: प्रथमच उत्तर कर्नाटकामध्ये बेळगाव येथे तज्ञ आणि अनुभवी डॉक्टर अत्याधुनिक टेक्नॉलॉजी सहित सुसज्ज हॉस्पिटल केली कॅन्सर हॉस्पिटल।
1: केलीज डॉक्टर प्रभाकर कोरे हॉस्पिटल आणि MRC च्या पाठीमागे नेहरूनगर बेळगाव येथे।
0: तुमच्या आरोग्यासाठी नवीन आशेचा किरण केली कॅन्सर हॉस्पिटल।
1: मिळणाऱ्या सुविधा हायली स्किल्ड डॉक्टर्स टीम, केमोथेरपी, हेमटो ऑन्कॉलॉजी, बोन मॅरो ट्रान्सप्लांट,
0: रोबोटिक सर्जरी, पीडियाट्रिक ऑन्कोलॉजी, ऍडव्हान्स रेडिओथेरपी आणि यासोबत सर्व प्रकारच्या कॅन्सर वरती उपचार।
1: आमचा पत्ता केलीज डॉक्टर प्रभाकर कोरे हॉस्पिटल आणि MRC च्या पाठीमागे केली कॅन्सर हॉस्पिटल नेहरूनगर बेळगाव येथे।
0: फोन नंबर 08312552500 आणि 2473777।
1: मोबाईल नंबर 6360712326 किंवा टोल फ्री नंबर 1099।
0: आजच भेट द्या केली कॅन्सर हॉस्पिटल बेळगाव येथे।
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
3: ಕರ್ನಾಟಕ ಲಿಂಗಾಯತ್ ಶಿಕ್ಷಣ ಸಂಸ್ಥೆ ಬೆಳಗಾವಿ, ನಿಮ್ಮ ಕನಸನ್ನು ವೈದ್ಯಕೀಯ ವೃತ್ತಿಯನ್ನಾಗಿ ಪರಿವರ್ತಿಸಿ. KLE ನೀಟ್ ರಿಪೀಟರ್ ಬ್ಯಾಚ್ ಈಗ ಬೆಳಗಾವಿಯಲ್ಲಿ, ಪ್ರವೇಶಗಳು ಪ್ರಾರಂಭವಾಗಿವೆ. KLE ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವಿಶೇಷ ವಿನಾಯಿತಿ. ನೀಟ್ 2026 400+ ಅಂಕ ಪಡೆದವರಿಗೆ ಉಚಿತ ತರಬೇತಿ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ. ಮೊದಲನೇ ಬ್ಯಾಚ್ 3 August 2026 ಪ್ರಾರಂಭ. ತಡ ಮಾಡಬೇಡಿ, ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9912340868 ಹಾಗೂ 9380056483.

0: 9071120 आणि 9071000074.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ, ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಆರೋಗ್ಯವೇ ನಿಜವಾದ ಸಂಪತ್ತು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಆರೋಗ್ಯದ ಕಾಳಜಿಗಾಗಿ ವಿಶ್ವಾಸಾರ್ಹ ಹೆಸರು KLE ಹೋಮಿಯೋಪತಿ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಬಸವನಕುರ್ಚಿ, ಬೆಳಗಾವಿ. ಅನುಭವ ಹೊಂದಿದ ವೈದ್ಯರ ತಂಡ, ಸುಸಜ್ಜಿತ ಓಪಿಡಿ ಸೇವೆಗಳು, ಆಧುನಿಕ ಸೌಲಭ್ಯಗಳು, ಔಷಧಿ ವಿತರಣೆ ಹಾಗೂ ರೋಗಿ ಕೇಂದ್ರಿತ ಚಿಕಿತ್ಸಾ ಸೇವೆಗಳು ಇಲ್ಲಿ ಲಭ್ಯವಿವೆ. KLE ಸಂಸ್ಥೆ ಶಿಕ್ಷಣ, ಆರೋಗ್ಯ ಸೇವೆ ಮತ್ತು ವೈದ್ಯಕೀಯ ತರಬೇತಿಗೆ ಒತ್ತು ನೀಡುತ್ತದೆ. ಅಲರ್ಜಿ, ಚರ್ಮ ರೋಗಗಳು, ಸಂಧಿವಾತ ಮತ್ತು ಕೀಲು ನೋವು, ಮೈಗ್ರೇನ್, ಉಸಿರಾಟದ ಸಮಸ್ಯೆಗಳು, ಜೀರ್ಣಕ್ರಿಯೆ ತೊಂದರೆಗಳು, ಮಹಿಳಾ ಹಾಗೂ ಮಕ್ಕಳ ಆರೋಗ್ಯ ಸಮಸ್ಯೆಗಳು ಮತ್ತು ದೀರ್ಘಕಾಲದ ಆರೋಗ್ಯ ಸಮಸ್ಯೆಗಳಿಗೆ ಹೋಮಿಯೋಪತಿ ಚಿಕಿತ್ಸೆ ಲಭ್ಯ. ಆರೋಗ್ಯಕರ ಜೀವನಕ್ಕಾಗಿ ಹಿಂದೆ ಭೇಟಿ ನೀಡಿ KLE ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್, ಏರ್ಪೋರ್ಟ್ ರೋಡ್, ಬಸವನಕುರ್ಚಿ, ಬೆಳಗಾವಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ 9448145030 ಹಾಗೂ 8123871607. ಸಾರ್ವಜನಿಕ ಆರೋಗ್ಯ ಕ್ಷೇತ್ರದಲ್ಲಿ ಭವಿಷ್ಯ ರೂಪಿಸಿಕೊಳ್ಳಲು ಸುವರ್ಣ ಅವಕಾಶ. ಬೆಳಗಾವಿಯ KLE ಉನ್ನತ ಶಿಕ್ಷಣ ಮತ್ತು ಸಂಶೋಧನಾ ಸಂಸ್ಥೆ ಕಾಹೇರ್ ಅಡಿಯಲ್ಲಿರುವ ಸ್ಕೂಲ್ ಆಫ್ ಪಬ್ಲಿಕ್ ಹೆಲ್ತ್ ನಿಂದ ಆಸಕ್ತ ವಿದ್ಯಾರ್ಥಿಗಳಿಗೆ ಆಹ್ವಾನ. ಭವಿಷ್ಯದ ಸಾರ್ವಜನಿಕ ಆರೋಗ್ಯ ನಾಯಕರಾಗಲು ನಮ್ಮ ಸಂಯೋಜಿತ BPH ಮತ್ತು MPH 5 ವರ್ಷಗಳ ಕೋರ್ಸ್ಗೆ ಇಂದೇ ಸೇರ್ಪಡೆಯಾಗಿ. ಅರ್ಹತೆಗಳು: ಸೈನ್ಸ್, ಕಾಮರ್ಸ್ ಅಥವಾ ಆರ್ಟ್ಸ್ ವಿಭಾಗದಲ್ಲಿ PUC ಪೂರ್ಣಗೊಳಿಸಿದವರು. ಪ್ರತಿಯೊಬ್ಬ ವಿದ್ಯಾರ್ಥಿಯು ಅರ್ಜಿ ಸಲ್ಲಿಸಬಹುದು. ಡಿಪ್ಲೊಮಾ ಪೂರ್ಣಗೊಳಿಸಿದವರಿಗೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ನೇರವಾಗಿ 2ನೇ ವರ್ಷಕ್ಕೆ ಪ್ರವೇಶ ಪಡೆಯುವ ಅವಕಾಶವಿದೆ. ಈಗಾಗಲೇ ಯಾವುದೇ ಪದವಿ ಮುಗಿಸಿದವರು 2 ವರ್ಷಗಳ MPH ಕೋರ್ಸ್ಗೆ ನೇರವಾಗಿ ಸೇರಬಹುದು. ಸಂಸ್ಥೆಯ ಪ್ರಮುಖ ವಿಶೇಷತೆಗಳು: NAC A+ ಗ್ರೇಡ್, ಮಾನ್ಯತೆ ಪಡೆದ ಪ್ರತಿಷ್ಠಿತ ವಿಶ್ವವಿದ್ಯಾಲಯ, ವಿಶ್ವ ದರ್ಜೆಯ ಕ್ಯಾಂಪಸ್ ಮತ್ತು ಅತ್ಯುತ್ತಮ ಮೂಲ ಸೌಕರ್ಯಗಳು, ವಿವಿಧ ಕ್ಷೇತ್ರಗಳ ಪರಿಣಿತ ಬೋಧಕರಿಂದ ನೇರ ತರಬೇತಿ ಮತ್ತು ಸಮುದಾಯ ಭಾಗವಹಿಸುವಿಕೆ. ಕಾಹೇರ್ ಹೆಲ್ತ್ ಡೆಮೋಗ್ರಾಫಿಕ್ ಸರ್ವೆಲೆನ್ಸ್ ಸೈಟ್ HDSS ಪ್ರಾಯೋಗಿಕ ಅನುಭವ ಪಡೆಯುವ ಅವಕಾಶ. ಅಂತಾರಾಷ್ಟ್ರೀಯ ಸಹಭಾಗಿತ್ವ: ಅಮೆರಿಕದ ಥಾಮಸ್ ಜೆಫರ್ಸನ್ ಯೂನಿವರ್ಸಿಟಿ ಸ್ವೀಡನ್ USA, ಯುಮಿಯಾ ಯೂನಿವರ್ಸಿಟಿ ಸ್ವೀಡನ್ PHFI, ಕ್ಯಾಂಪಲ್ ಸೌತ್ ಏಷ್ಯಾ ಮುಂತಾದ ಜಾಗತಿಕ ಸಂಸ್ಥೆಗಳೊಂದಿಗೆ ಒಡಂಬಿಕೆ, NIH, ICMR ಮತ್ತು ಆಸ್ಟ್ರೇಲಿಯಾದ UNSW ನಂತಹ ಸಂಸ್ಥೆಗಳೊಂದಿಗೆ ಧನ ಸಹಾಯ ಪಡೆದ ಸಂಶೋಧನಾ ಯೋಜನೆಗಳಲ್ಲಿ ಭಾಗವಹಿಸುವ ಅವಕಾಶ. ಉದ್ಯೋಗಾವಕಾಶಗಳು: ಸರ್ಕಾರಿ ಮತ್ತು ಖಾಸಗಿ ಕ್ಷೇತ್ರದಲ್ಲಿ ಅಪಾರ ಉದ್ಯೋಗಾವಕಾಶಗಳು ಲಭ್ಯ. ಹಿಂದೆ ಅರ್ಜಿ ಸಲ್ಲಿಸಿ. ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು kaher.edu.in ವೆಬ್ಸೈಟ್ಗೆ ಭೇಟಿ ನೀಡಿ. ವಿಳಾಸ: ಕಾಹೇರ್, JNMC ಕ್ಯಾಂಪಸ್, ನೆಹರು ನಗರ, ಬೆಳಗಾವಿ. ದೂರವಾಣಿ ಸಂಖ್ಯೆ 08312444444, ಎಕ್ಸ್ಟೆನ್ಷನ್ ಸಂಖ್ಯೆ 4327.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ವರೆಗೆ ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: समर्स की बात हो रही हो और वाटरमेलन की बात हम ना करें तो कैसे चलेगा? वाटरमेलन ये एक ऐसा फ्रूट है जो समर में हर एक के घर में हर रोज आता है. और वाटरमेलन ऐसा है ना, इसका जूस भी बहुत अच्छा लगता है, इसको काट के यूं ही खाना भी बहुत अच्छा लगता है. पर क्यों ना कोई एक अलग रेसिपी इसकी ट्राई की जाए. रेसिपी में बहुत बड़ी बात कुछ है नहीं. वाटरमेलन को बड़े बड़े पीसेस में काट लीजिए, उनके बीज हो सके तो हटा लीजिए, नहीं हटाओगे तो भी चलेगा क्योंकि उसको हम छानने ही वाले हैं. मिक्सी में घुमाकर अच्छा सा जूस निकाल लीजिए और उसको छान लीजिए. और ये जो प्योर जूस है उसे अगर आपको और भी फ्लेवरफुल बनाना है और भी स्वीट बनाना है तो उसमें आप टेंडर कोकोनट वाटर डाल सकते हैं. मलाई या कोकोनट के पीसेस नहीं, नारियल के टुकड़े नहीं, सिर्फ टेंडर कोकोनट का जो नारियल पानी होता है वो नारियल पानी इसमें ऐड करके उसको अच्छे से मिक्स करके, अगर आपको थोड़ी सी मिठास चाहिए, मुझे तो नेचुरल वाटरमेलन फ्लेवर पसंद है, और कोकोनट वाटर डाल दो तो भी वो अच्छा ही लगता है, ज्यादा स्वीट बनाने की जरूरत नहीं पड़ती. पर अगर आपको थोड़ी मिठास अच्छी लगती है तो आप उसमें चीनी ऐड कर सकते हैं, चीनी से कलर बदलेगा नहीं. अगर चीनी नहीं ऐड करना चाहते और कुछ नेचुरल फॉर्म में आपको चाहिए तो जैगरी पाउडर या हनी का इस्तेमाल कर सकते हैं, या फिर मिश्री जो होती है, खड़ी साकर जिसे बोलते हैं, उसका पाउडर बना के वो भी थोड़ा सा डाल देंगे तो ये स्वीट हो जाएगा. और इसे आपको आइसक्रीम मोल्ड्स में डालकर स्टिक लगाकर फ्रीजर में फ्रीज करना है, क्योंकि ये बहुत वाटरी है, इसमें क्रीमी कंटेंट नहीं है, तो ये जल्दी जम जाएगा। अगर नया फ्रिज हो तो 4 से 5 घंटे में जम जाएगा और आइस कैंडी आपकी वाटरमेलन की तैयार हो जाएगी। इसे एंजॉय कीजिए अपने फैमिली के साथ और ये एक हेल्दी ट्रीट है। इट्स अ हेल्दी सब्स्टिट्यूट टू द आउटसाइड आइसक्रीम्स, तो ये ट्राई करना मत भूलना। और इसी के साथ और एक समर इंग्रेडिएंट लेकर मैं आ रही हूँ जो हमारे घर में रोज होता है समर्स में और जो हम सभी का फेवरेट है। आई नो आपको पता चल गया है कि मैं किसके बारे में बात कर रही हूँ, बट दिस इज माई फेवरेट रेसिपी, तो मैं आराम से इत्मीनान से बताऊंगी। पर उससे पहले आप आराम से कुछ प्यारे गाने सुन लीजिए।

0: ವಿದ್ಯಾಲಯ ಮತ್ತು ಆಸ್ಪತ್ರೆ ಬೆಳಗಾವಿ. ಚಿಕ್ಕ ಮಕ್ಕಳಿಂದ ಹಿರಿಯರವರೆಗೂ ಪ್ರತಿಯೊಬ್ಬರಿಗೆ ದಂತ ಚಿಕಿತ್ಸೆ ಲಭ್ಯ. ಹಲ್ಲುಗಳ ಸ್ವಚ್ಛತೆ, ಹಲ್ಲು ಕೀಳುವುದು, ಹುಳುಕ ಹಲ್ಲಿನ ಚಿಕಿತ್ಸೆ, ವಕ್ರದಂತ ಸರಿಪಡಿಸುವಿಕೆ, ಮುಖ ಬಾಯಿ ಹಲ್ಲು ಕುತ್ತಿಗೆಗಳ ಶಸ್ತ್ರಕ್ರಿಯೆ, ಸೀಳು ತುಟಿಗಳ ಚಿಕಿತ್ಸೆ, ಹಳದಿಯಾದ ಹಲ್ಲಿನ ಸ್ವಚ್ಛತೆ, ಕೃತಕ ಹಲ್ಲುಗಳ ಅಳವಡಿಕೆ ಮತ್ತು ಬಾಯಿ ವಸಡು ಕ್ಯಾನ್ಸರ್ ಪರಿಣಾಮಕಾರಿ ಚಿಕಿತ್ಸೆ ಕೂಡ ಲಭ್ಯ. ನಿಮ್ಮ ಬಾಯಿಯ ಸ್ವಚ್ಛತೆ ಆರೋಗ್ಯಕ್ಕೆ ರಹದಾರಿ. ನಮ್ಮ ವಿಳಾಸ KLE ವಿಶ್ವನಾಥ್ ಕತ್ತಿ ದಂತ ಮಹಾವಿದ್ಯಾಲಯ, KLE ಯೂನಿವರ್ಸಿಟಿ ಕ್ಯಾಂಪಸ್, ನೆಹರು ನಗರ್, ಬೆಳಗಾವಿ. ದೂರವಾಣಿ ಸಂಖ್ಯೆ 08312470362, ಮೊಬೈಲ್ ಸಂಖ್ಯೆ 9448998331.
1: KLE ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ, ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 PCMB, KCET ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್, ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
2: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವು ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ PNG ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸ್ಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ 24 ಗಂಟೆಗಳ ತುರ್ತು ಸೇವೆಗಾಗಿ ಕರೆ ಮಾಡಿ. ಟೋಲ್ ಫ್ರೀ ಸಹಾಯವಾಣಿ ಸಂಖ್ಯೆ 1099. ಸಂಖ್ಯೆ ಮತ್ತೊಮ್ಮೆ 1099.

0: ಬೆಳಗಾವಿಯ ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯು ಆರೋಗ್ಯ ಕ್ಷೇತ್ರದಲ್ಲಿ ಉತ್ಕೃಷ್ಟ ಸೇವೆಯನ್ನು ಸಲ್ಲಿಸುತ್ತಿದೆ.
1: ರೋಗಿಗಳಿಗೆ ಉತ್ತಮ ಸೇವೆ ಕಲ್ಪಿಸಿಕೊಡಲು ಅವಶ್ಯವಾದ ನುರಿತ ತಜ್ಞರಿಂದ ತಪಾಸಣೆ, ಹೊರ ಹಾಗೂ ಒಳರೋಗಿ ವಿಭಾಗ ಅನುಭವಿ ಆಯುರ್ವೇದ ವೈದ್ಯರಿಂದ ಹೊಂದಿದೆ.
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆಯ ಮುಖ್ಯ ಧ್ಯೇಯ ರೋಗ ನಿವಾರಣೆ, ಆರೋಗ್ಯ ನಿರ್ವಹಣೆ.
1: ನಿಮ್ಮ ಆರೋಗ್ಯ ಸಮಸ್ಯೆಗಳಿಗೆ ಆಯುರ್ವೇದ ಚಿಕಿತ್ಸೆಗಾಗಿ ಸಂಪರ್ಕಿಸಿ
0: ಕೆಎಲ್ಇ ಆಯುರ್ವೇದ ಆಸ್ಪತ್ರೆ, ಶಹಾಪುರ, ಬೆಳಗಾವಿ. ದೂರವಾಣಿ ಸಂಖ್ಯೆ 0831-24-86-286.
2: ಕೇಳಿ ಸಂಸ್ಥೆಯ ನೂತನ ಹಾರ್ಟಿಕಲ್ಚರ್ ವಿಜ್ಞಾನ ಮಹಾವಿದ್ಯಾಲಯ ಮತ್ತಿಕೋಪ್ ಬೆಳಗಾವಿ ಬಿಎಸ್ಸಿ ಆನರ್ಸ್ ಹಾರ್ಟಿಕಲ್ಚರ್ 4 ವರ್ಷಾಚಾ ಪದವಿ ಅಭ್ಯಾಸಕ್ರಮ 2026-27 ಶೈಕ್ಷಣಿಕ ವರ್ಷಾಸಾಠಿ ಪ್ರವೇಶ ಪ್ರಕ್ರಿಯಾ ಸುರು ಝಾಲೆಲಿ ಆಹೆ. 10+2 PCMB ಪಾತ್ರತಾ ಅಸಲೇಲ್ಯಾ ವಿದ್ಯಾರ್ಥ್ಯಾಂಸಾಠಿ ಪ್ರವೇಶಾಚಿ ಸಂಧಿ. KCET ಮಾರ್ಗದರ್ಶಕ

0: आणि 9071000774.
1: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮೆಸರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ, ನಿಯಮಗಳು ಅನ್ವಯ.
2: ಪ್ರಪ್ರಥಮ ಬಾರಿಗೆ ನಿಮ್ಮ ಹುಬ್ಬಳ್ಳಿಯಲ್ಲಿ ನವ ಹಾಗೂ ಯುವ ಉದ್ಯಮಿಗಳು, ಸ್ಟಾರ್ಟ್ಅಪ್ ಬಿಸ್ನೆಸ್ಗಳು, ಸ್ವ ಉದ್ಯೋಗ ಆರಂಭಿಸುವವರಿಗೆ ಇದೊಂದು ಸುವರ್ಣ ಅವಕಾಶ. ನಿಮ್ಮ ಆಲೋಚನೆಗಳನ್ನು ಆದಾಯವಾಗಿ ಪರಿವರ್ತಿಸುವ ಕನಸಿನ ಉದ್ಯಮಕ್ಕೆ ಸುಭದ್ರ ಬುನಾದಿ ಹಾಕುವ, ಉದ್ಯಮ ಸ್ಫೂರ್ತಿ ನೀಡುವ ಒಂದು ದಿನದ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಯಾಗಾರ ರವಿವಾರ ದಿನಾಂಕ 18 October 2026 ಎಂಪವರ್ 365. ಕಲ್ಪನೆಯಿಂದ ಕಂಪನಿಯವರೆಗೆ ಲಾಭದಾಯಕ ಯಶಸ್ವಿ ಉದ್ಯಮಿಗಳಾಗಲು, ಕೌಶಲ್ಯ ಅಭಿವೃದ್ಧಿ ಪಡಿಸಿಕೊಳ್ಳಲು ಇಂದೇ ನಿಮ್ಮ ಹೆಸರು ನೋಂದಾಯಿಸಿ. ಮೊಬೈಲ್ ಸಂಖ್ಯೆ 9513519666. ಗಿಕೋನಾ ಸಕ್ಸಸ್ ಸ್ಟ್ರಾಟಜಿ.

0: ಎಸ್ಎಸ್ಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
1: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
0: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೇಲಿಸ್ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಅಂಡ್ ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ. ಮೂಲ ಸೌಲಭ್ಯಗಳು
1: ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
0: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ, ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟ್, ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
1: ವಿಳಾಸ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್, ಕೆಎಲ್ಇ ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು ಎಂಆರ್ಸಿ ಹಿಂದುಗಡೆ, ನೆಹರು ನಗರ, ಬೆಳಗಾವಿ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08315252500 ಮತ್ತು 2473777, ಮೊಬೈಲ್ ಸಂಖ್ಯೆ 6360712326 ಆರ್ ಜಸ್ಟ್ ಡಯಲ್ 1099.
1: ಹಿಂದೆ ಭೇಟಿ ನೀಡಿ ಕೆಎಲ್ಇ ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.
2: ಕೆಎಲ್ಇ ಸಂಸ್ಥೆಯ ನೂತನ ತೋಟಗಾರಿಕೆ ವಿಜ್ಞಾನಗಳ ಮಹಾವಿದ್ಯಾಲಯ ಮತ್ತಿಕೊಪ್ಪ ಬೆಳಗಾವಿ. ಬಿಎಸ್ಸಿ ಆನರ್ಸ್ ತೋಟಗಾರಿಕೆ 4 ವರ್ಷದ ಪದವಿ ಕೋರ್ಸ್. 2026-27 ಸಾಲಿನ ಪ್ರವೇಶಗಳು ಪ್ರಾರಂಭವಾಗಿವೆ. 10+2 ಪಿಸಿಎಂಬಿ, ಕೆಸಿಇಟಿ ಮಾರ್ಗಸೂಚಿಗಳು ಹಾಗೂ ತೋಟಗಾರಿಕೆ ವಿಶ್ವವಿದ್ಯಾಲಯ ಬಾಗಲಕೋಟ್ ICAR ನಿಯಮಾವಳಿಗಳ ಪ್ರಕಾರ ಕೇವಲ ನಿರ್ದಿಷ್ಟ ಆಡಳಿತ ಮಂಡಳಿ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ ಸೀಟ್ಗಳು ಮಾತ್ರ ಲಭ್ಯ. ಅನುಭವಿ ಬೋಧಕ ವರ್ಗ, ಆಧುನಿಕ ಮೂಲ ಸೌಕರ್ಯ, ಸುಸಜ್ಜಿತ ಪ್ರಯೋಗಾಲಯಗಳು ಹಾಗೂ ಸಂಶೋಧನಾ ಕ್ಷೇತ್ರಗಳು. ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ಸೌಲಭ್ಯ ಹಾಗೂ ಇಂಟರ್ನ್ಶಿಪ್ ಕ್ಷೇತ್ರ ತರಬೇತಿ ಅವಕಾಶಗಳು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08337200120 ಹಾಗೂ ಮೊಬೈಲ್ ಸಂಖ್ಯೆ 9071000774.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಸುಗುಣ ಸತೀಶ್. ಮುಖ್ಯಾಂಶಗಳು: ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲ ಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರಿಸಾ ಜಾಲಿ ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇತ್ತೀಚೆಗೆ ದೆಹಲಿಯಲ್ಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸರ ಬಲಪ್ರಯೋಗ ಆರೋಪಗಳ ಕುರಿತು ಪರಿಶೀಲಿಸಲು ಸುಪ್ರೀಂಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಆರ್ ಸುಭಾಷ್ ರೆಡ್ಡಿ ನೇತೃತ್ವದಲ್ಲಿ 5 ಸದಸ್ಯರ ಉನ್ನತ ಸಮಿತಿಯನ್ನು ಸರ್ವೋಚ್ಚ ನ್ಯಾಯಾಲಯ ರಚಿಸಿದೆ. ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಮತ್ತು ನ್ಯಾಯಮೂರ್ತಿಗಳಾದ ಜೋಯಲ್ಮಾ ಬಾಗ್ಚಿ ಮತ್ತು ವಿ ಮೋಹನ ಅವರಿದ್ದ ನ್ಯಾಯಪೀಠ ಸಮಿತಿಯು ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ನಿವೃತ್ತ ಮುಖ್ಯ ನ್ಯಾಯಮೂರ್ತಿ ರವಿಶಂಕರ್ ಝಾ, ದೆಹಲಿ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಶಾಲಿಂದರ್ ಕೌರ್, ಸಿಬಿಐ ಮಾಜಿ ನಿರ್ದೇಶಕ ರಿಷಿ ಕುಮಾರ್ ಶುಕ್ಲಾ ಮತ್ತು ಮೇಘಾಲಯ ನಿವೃತ್ತ ಡಿಜಿಪಿ ಎಲ್ಆರ್ ಬಿಷ್ಣೋಯ್ ಅವರನ್ನು ಒಳಗೊಂಡಿದೆ ಎಂದು ತಿಳಿಸಿದೆ. ಕಳೆದ ಜುಲೈ 20ರಂದು ದೆಹಲಿಯಲ್ಲಿ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರೋಧಿಸಿ ಕಾಕ್ರೋಚ್ ಜನತಾ ಪಕ್ಷದ ನೇತೃತ್ವದಲ್ಲಿ ನಡೆದ ಸಂಸತ್ ಚಲೋ ಪ್ರತಿಭಟನೆಯು ಹಿಂಸಾತ್ಮಕ ಘರ್ಷಣೆಗೆ ಕಾರಣವಾಯಿತು. ಈ ವೇಳೆ ಪ್ರತಿಭಟನಾಕಾರರು ಮತ್ತು ಭದ್ರತಾ ಸಿಬ್ಬಂದಿ ಸೇರಿದಂತೆ ಅನೇಕ ಜನರು ಗಾಯಗೊಂಡರು. ಭಾರತ ಜಪಾನ್ ರಕ್ಷಣಾ ಸಚಿವರ ಸಭೆ ಇಂದು ನವದೆಹಲಿಯಲ್ಲಿ ನಡೆಯಿತು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತು ಜಪಾನ್ ರಕ್ಷಣಾ ಸಚಿವ ಶಿಂಜಿರೋ ಕೊಯಿಜುಮಿ ಸಭೆಯ ಜಂಟಿ ಅಧ್ಯಕ್ಷತೆ ವಹಿಸಿದರು. ಸಮುದ್ರ ಭದ್ರತೆಯನ್ನು ಬಲಪಡಿಸುವುದು, ಮೇಕ್ ಇನ್ ಇಂಡಿಯಾ ಉಪಕ್ರಮ ಬಲಿಷ್ಠಗೊಳಿಸುವುದು, ರಕ್ಷಣಾ ತಂತ್ರಜ್ಞಾನ ಮತ್ತು ಕಾರ್ಯತಂತ್ರದ ವಿಶ್ವಾಸವನ್ನು ವಿಸ್ತರಿಸುವ ಕುರಿತು ಚರ್ಚೆಗಳು ಕೇಂದ್ರೀಕೃತವಾಗಿತ್ತು. ಇದೇ ವೇಳೆ ಕಡಲ ಭದ್ರತಾ ಸಹಕಾರದ ಕುರಿತಾದ ಒಪ್ಪಂದಕ್ಕೆ ಉಭಯ ಸಚಿವರು ಸಹಿ ಹಾಕಿದರು. ನಂತರ ಮಾತನಾಡಿದ ಸಚಿವ ರಾಜನಾಥ್ ಸಿಂಗ್, ಜಪಾನ್ನ ಕೊಮಾಟ್ಮೋಟೊ ಪ್ರದೇಶದಲ್ಲಿ ಇತ್ತೀಚೆಗೆ ವಿನಾಶಕಾರಿ ಭೂಕಂಪ ಸಂಭವಿಸಿದ್ದು ಈ ಪ್ರದೇಶದ ಜನರೊಂದಿಗೆ ಭಾರತ ಸರ್ಕಾರವಿದೆ. ಈ ಕಷ್ಟದ ಸಮಯದಲ್ಲಿ ಅಗತ್ಯವಿರುವ ಸಹಾಯ, ಪರಿಹಾರ ಅಥವಾ ಬೆಂಬಲವನ್ನು ಒದಗಿಸಲು ಭಾರತ ಬದ್ಧವಾಗಿದೆ ಎಂದು ಪುನರುಚ್ಚರಿಸಿದರು. ಭಾರತ ಜಪಾನ್ ಸಂಬಂಧವು ಪ್ರಜಾಪ್ರಭುತ್ವ ಮೌಲ್ಯಗಳು, ಪರಸ್ಪರ ಗೌರವ ಮತ್ತು ದೀರ್ಘಕಾಲದ ನಾಗರಿಕ ಸಂಪರ್ಕದಲ್ಲಿ ಬೇರೂರಿದೆ. ಮುಂದಿನ ವರ್ಷ ಎರಡು ರಾಷ್ಟಗಳು ರಾಜತಾಂತ್ರಿಕ ಸಂಬಂಧಗಳ 75 ವರ್ಷಗಳನ್ನು ಆಚರಿಸಲಿವೆ ಎಂದು ಅವರು ಹೇಳಿದರು. ಉಭಯ ದೇಶಗಳ ನಡುವಿನ ಸ್ನೇಹವು ಸ್ಥಿರತೆ, ಸ್ಥಿತಿಸ್ಥಾಪಕತ್ವ ಮತ್ತು ನಿಯಮ ಆಧಾರಿತ ಕ್ರಮದ ಮೂಲಾಧಾರವಾಗಿದೆ. ಇದು ಎರಡು ರಾಷ್ಟಗಳಿಗೆ ಮಾತ್ರವಲ್ಲದೆ ವಿಶಾಲವಾದ ಇಂಡೋ ಪೆಸಿಫಿಕ್ ಪ್ರದೇಶಕ್ಕೂ ಸಹ ಪ್ರಮುಖವಾಗಿದೆ. ಏಷ್ಯಾದ ಎರಡು ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟಗಳಾಗಿ ಭಾರತ ಮತ್ತು ಜಪಾನ್ ಶಾಂತಿ, ಸ್ಥಿರತೆ ಮತ್ತು ಸಮೃದ್ಧಿ ಖಚಿತಪಡಿಸಿಕೊಳ್ಳುವ ಜವಾಬ್ದಾರಿ ಹೊಂದಿವೆ ಎಂದು ಸಚಿವ ರಾಜನಾಥ್ ಸಿಂಗ್ ಪ್ರತಿಪಾದಿಸಿದರು.

0: ಭಾರತ ಸಿಂಗಾಪುರ ಸಚಿವರ ದುಂಡು ಮೇಜಿನ ನಾಲ್ಕನೇ ಸುತ್ತಿನ ಸಭೆ ಇಂದು ಸಿಂಗಾಪುರದಲ್ಲಿ ನಡೆಯಿತು. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್, ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಮತ್ತು ಕೇಂದ್ರ ವಾಣಿಜ್ಯ ಕೈಗಾರಿಕೆ ಎಲೆಕ್ಟಾನಿಕ್ಸ್ ಮತ್ತು ಐಟಿ ಖಾತೆ ರಾಜ್ಯ ಸಚಿವ ಜಿತಿನ್ ಪ್ರಸಾದ್ ಸಭೆಯಲ್ಲಿ ಭಾಗವಹಿಸಿದ್ದರು. ಡಿಜಿಟಲ್ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಸೆಮಿಕಂಡಕ್ಟರ್ ಪೂರೈಕೆ ಸರಪಳಿ, ಕೃತಕ ಬುದ್ದಿಮತ್ತೆ, ಆಡಳಿತ ಮತ್ತು ಸೈಬರ್ ಭದ್ರತೆ ಸೇರಿದಂತೆ ಕಾರ್ಯತಂತ್ರದ ಮತ್ತು ಉದಯೋನ್ಮುಖ ಕ್ಷೇತ್ರಗಳಲ್ಲಿ ದ್ವಿಪಕ್ಷೀಯ ಸಹಕಾರ ಮತ್ತಷ್ಟು ಬಲಪಡಿಸುವ ಕುರಿತು ಸಚಿವರು ಚರ್ಚೆ ನಡೆಸಿದರು. ಸಾಮಾಜಿಕ ಜಾಲತಾಣದಲ್ಲಿ ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಉತ್ಪಾದನೆ, ಫಿನ್ಟೆಕ್, ಡಿಜಿಟಲೀಕರಣ, ಆರೋಗ್ಯ ರಕ್ಷಣೆ ಮತ್ತು ಸುಸ್ಥಿರತೆಯಾದ್ಯಂತ ಸಮಗ್ರ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಕುರಿತು ಚರ್ಚೆಗಳು ನಡೆಯಿತು ಎಂದು ತಿಳಿಸಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಮಹಾರಾಷ್ಟದ ಪುಣೆಯಲ್ಲಿ ನಾಳೆ 12ನೇ ಬ್ರಿಕ್ಸ್ ಸಂವಹನ ಸಚಿವರ ಸಭೆ ನಡೆಯಲಿದೆ. ಕೇಂದ್ರ ಸಂವಹನ ಸಚಿವ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಲಿದೆ. ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನ, ಡಿಜಿಟಲ್ ರೂಪಾಂತರ, ನಾವೀನ್ಯತೆ ಮತ್ತು ಸ್ಥಿತಿಸ್ಥಾಪಕ ಡಿಜಿಟಲ್ ಮೂಲಸೌಕರ್ಯದಲ್ಲಿ ಸಹಕಾರ ಬಲಪಡಿಸುವ ಕುರಿತು ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಪ್ರತಿನಿಧಿಗಳು ಚರ್ಚೆ ನಡೆಸಲಿದ್ದಾರೆ. ಸ್ಥಿತಿಸ್ಥಾಪಕ ಭವಿಷ್ಯಕ್ಕಾಗಿ ನಾವೀನ್ಯತೆ, ಸಹಕಾರ ಮತ್ತು ರೂಪಾಂತರ ಎಂಬುದು ಸಭೆಯ ವಿಷಯವಾಗಿದೆ. ಈ ಕಾರ್ಯಕ್ರಮವು ಬ್ರಿಕ್ಸ್ ಸದಸ್ಯ ರಾಷ್ಟಗಳು ಉದಯೋನ್ಮುಖ ತಂತ್ರಜ್ಞಾನ, ಡಿಜಿಟಲ್ ಸಾರ್ವಜನಿಕ ಮೂಲಸೌಕರ್ಯ, ಭವಿಷ್ಯದ ನೆಟ್ವರ್ಕ್, ಸೈಬರ್ ಭದ್ರತೆ, ಸಾಮರ್ಥ್ಯ ವೃದ್ಧಿ ಮತ್ತು ಅಂತರ್ಗತ ಡಿಜಿಟಲ್ ಸಂಪರ್ಕದ ಕುರಿತು ಅಭಿಪ್ರಾಯ ವಿನಿಮಯ ಮಾಡಿಕೊಳ್ಳಲು ವೇದಿಕೆ ಒದಗಿಸುತ್ತದೆ. ಬ್ರಿಕ್ಸ್ ದೇಶಗಳು ಮತ್ತು ವಿಶಾಲವಾದ ಜಾಗತಿಕ ದಕ್ಷಿಣದಲ್ಲಿ ಡಿಜಿಟಲ್ ರೂಪಾಂತರ ಬೆಂಬಲಿಸಲು ಪ್ರಾಯೋಗಿಕ ಸಹಕಾರವನ್ನು ಮುಂದುವರಿಸುವುದು ಮತ್ತು ಉತ್ತಮ ಅಭ್ಯಾಸಗಳನ್ನು ಹಂಚಿಕೊಳ್ಳುವುದರ ಮೇಲೆ ಚರ್ಚೆಗಳು ಕೇಂದ್ರೀಕರಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಅವರು ಉತ್ತರಾಖಂಡದ ಮಸೂರಿಯಲ್ಲಿರುವ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟೀಯ ಆಡಳಿತ ಅಕಾಡೆಮಿಯಲ್ಲಿ 2024ನೇ ಬ್ಯಾಚ್ನ ಐಎಎಸ್ ತರಬೇತಿ ಅಧಿಕಾರಿಗಳಿಗೆ ನೀಡುತ್ತಿರುವ ಎರಡನೇ ಹಂತದ ತರಬೇತಿಯ ಸಮಾರೋಪ ಸಮಾರಂಭದಲ್ಲಿ ಪಾಲ್ಗೊಂಡರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಸಿವಿಲ್ ಸೇವೆಗಳಲ್ಲಿ ವ್ಯಕ್ತಿತ್ವ ಮತ್ತು ಪ್ರಾಮಾಣಿಕತೆ ಅತ್ಯಂತ ಮುಖ್ಯವಾಗಿದ್ದು, ಕಠಿಣ ಸಂದರ್ಭಗಳಲ್ಲಿಯೂ ನೈತಿಕವಾಗಿ ಕಾರ್ಯನಿರ್ವಹಿಸುವ ಸಾಮರ್ಥ್ಯವೇ ನಿಜವಾದ ನಾಯಕತ್ವದ ಮಾನದಂಡ ಎಂದು ಹೇಳಿದರು. ಯುವ ಅಧಿಕಾರಿಗಳು ಟೀಕೆಗಳಿಗೆ ವಿಚಲಿತರಾಗದೆ ಜನಕಲ್ಯಾಣ ಹಾಗೂ ಸಾರ್ವಜನಿಕ ಸೇವೆಗೆ ಸಮರ್ಪಿತರಾಗಿ ಕಾರ್ಯನಿರ್ವಹಿಸುವಂತೆ ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಕರೆ ನೀಡಿದರು. ರಾಷ್ಟೀಯ ಪರೀಕ್ಷಾ ಕೇಂದ್ರವನ್ನು ಪುನರ್ರಚಿಸುವುದು ಮತ್ತು ಜಾಗತಿಕ ಮಾನದಂಡಗಳ ಪೂರೈಕೆ ಖಚಿತಪಡಿಸಿಕೊಳ್ಳುವ ನಿಟ್ಟಿನಲ್ಲಿ ಪರೀಕ್ಷಾ ಸೌಲಭ್ಯಗಳನ್ನು ಬಲಪಡಿಸುವ ಕುರಿತು ಕೇಂದ್ರ ಗ್ರಾಹಕ ವ್ಯವಹಾರಗಳು, ಆಹಾರ ಮತ್ತು ಸಾರ್ವಜನಿಕ ವಿತರಣಾ ಸಚಿವ ಪ್ರಹ್ಲಾದ್ ಜೋಶಿ ಅವರು ಕೇಂದ್ರ ಗ್ರಾಹಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ನಿಧಿ ಖರೆ ಅವರೊಂದಿಗೆ ನವದೆಹಲಿಯಲ್ಲಿ ಇಂದು ಚರ್ಚಿಸಿದರು. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿದ ಸಚಿವ ಪ್ರಹ್ಲಾದ್ ಜೋಶಿ, ಸಭೆಯಲ್ಲಿ ಗುಣಮಟ್ಟದ ಭರವಸೆಯನ್ನು ಬೆಂಬಲಿಸುವ, ಗ್ರಾಹಕರ ರಕ್ಷಣೆಯನ್ನು ಬಲಪಡಿಸುವ ಹಾಗೂ ಉತ್ಪನ್ನಗಳ ಗುಣಮಟ್ಟ ಮತ್ತು ಸುರಕ್ಷತೆ ಹೆಚ್ಚಿಸುವ ನಿಟ್ಟಿನಲ್ಲಿ ದೃಢವಾದ, ಭವಿಷ್ಯಕ್ಕೆ ಸಿದ್ದವಾದ ಪರೀಕ್ಷಾ ಪರಿಸರ ವ್ಯವಸ್ಥೆಯನ್ನು ನಿರ್ಮಿಸುವತ್ತ ಒತ್ತು ನೀಡಲಾಗಿದೆ. ಪರೀಕ್ಷಾ ಮೂಲಸೌಕರ್ಯವನ್ನು ಆಧುನೀಕರಿಸುವುದು, ತಾಂತ್ರಿಕ ಸಾಮರ್ಥ್ಯ ಹೆಚ್ಚಿಸುವ ಕುರಿತು ಚರ್ಚೆ ನಡೆಸಲಾಗುವುದು ಎಂದು ತಿಳಿಸಿದ್ದಾರೆ. ಜಾರ್ಖಂಡ್ ಲೋಕಸೇವಾ ಆಯೋಗ ಮತ್ತು ಜಾರ್ಖಂಡ್ ಸಿಬ್ಬಂದಿ ನೇಮಕಾತಿ ಆಯೋಗ ನಡೆಸಿದ ಹಲವಾರು ಪರೀಕ್ಷೆಗಳನ್ನು ರದ್ದುಪಡಿಸಿದ ರಾಜ್ಯ ಸರ್ಕಾರದ ನಿರ್ಧಾರಕ್ಕೆ ಜಾರ್ಖಂಡ್ ಹೈಕೋರ್ಟ್ ತಡೆಯೊಡ್ಡಿದೆ. ಈ ತಡೆಯಿಂದಾಗಿ ಈಗಾಗಲೇ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿರುವ, ಅತಂತ್ರ ಸ್ಥಿತಿ ಅನುಭವಿಸುತ್ತಿದ್ದ ಅಭ್ಯರ್ಥಿಗಳು ನಿರಾಳರಾಗಿದ್ದಾರೆ. ರಾಜ್ಯ ಸರ್ಕಾರ ಏಕಪಕ್ಷೀಯವಾಗಿ ಪರೀಕ್ಷೆಗಳನ್ನು ರದ್ದುಪಡಿಸಿರುವುದು ಸ್ವಾಭಾವಿಕ ನ್ಯಾಯದ ವಿರುದ್ದ ಎಂದು ಹೈಕೋರ್ಟ್ ಅಭಿಪ್ರಾಯಪಟ್ಟಿದೆ. ಈಗಾಗಲೇ ನಡೆದ 22 ನೇಮಕಾತಿ ಪರೀಕ್ಷೆಗಳನ್ನು ರದ್ದುಪಡಿಸಿದ ಜಾರ್ಖಂಡ್ ಸರ್ಕಾರದ ನಿರ್ಧಾರದ ವಿರುದ್ದ 4 ಅರ್ಜಿಗಳು ಸಲ್ಲಿಕೆಯಾಗಿದ್ದವು. ವಂದೇ ಮಾತರಂ ಗೀತೆಯನ್ನು ಪೂರ್ಣ ಹಾಡುವ ಬದಲು ಕೇವಲ 2 ಚರಣಗಳನ್ನು ಹಾಡುವ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯ ನಿರ್ಧಾರವನ್ನು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಟೀಕಿಸಿದ್ದಾರೆ. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಈ ನಿರ್ಧಾರವು ಸಂಸತ್ತು ಜಾರಿಗೆ ತಂದ ಕಾನೂನಿಗೆ ವಿರುದ್ದವಾಗಿದೆ ಮತ್ತು

0: ಇದು ರಾಷ್ಟ್ರ ವಿರೋಧಿಯಾಗಿದೆ. ಓಲೈಕೆಗಾಗಿ 1937 ಕಾಂಗ್ರೆಸ್ ವಂದೇ ಮಾತರಂ ಎರಡು ಭಾಗಗಳಾಗಿ ವಿಂಗಡಿಸಿತ್ತು ಎಂದು ಆರೋಪಿಸಿದರು. ವಂದೇ ಮಾತರಂ ಗೀತೆಯ 150th ವಾರ್ಷಿಕೋತ್ಸವದಂದು ಕೇಂದ್ರ ಸರ್ಕಾರ ಈ ಐತಿಹಾಸಿಕ ತಪ್ಪನ್ನು ಸರಿಪಡಿಸಿ ಪೂರ್ಣ ಗೀತೆಗೆ ಕಾನೂನು ಮಾನ್ಯತೆ ನೀಡಿದೆ. ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಮತ ಬ್ಯಾಂಕ್ ರಾಜಕೀಯಕ್ಕಾಗಿ ಮತ್ತೊಮ್ಮೆ ಓಲೈಕೆ ಹಾದಿಯನ್ನು ಅನುಸರಿಸುತ್ತಿದೆ ಎಂದು ದೂರಿದರು. ಈ ಕುರಿತು ಪ್ರತಿಕ್ರಿಯಿಸಿದ ಕಾಂಗ್ರೆಸ್ ಸಂಸದ ಕೆಸಿ ವೇಣುಗೋಪಾಲ್, ಕಾಂಗ್ರೆಸ್ ಪಕ್ಷ 1937 30 ವರ್ಷಗಳಿಗೂ ಹೆಚ್ಚು ಕಾಲ ವಂದೇ ಮಾತರಂ ಹಾಡುತ್ತಿದೆ. ಇದು ಕಾಂಗ್ರೆಸ್ಗೆ ಭಾವನಾತ್ಮಕವಾಗಿದೆ, ಆದರೆ ಬಿಜೆಪಿಗೆ ರಾಜಕೀಯವಾಗಿದೆ ಎಂದು ಆರೋಪಿಸಿದ್ದಾರೆ. ನವದೆಹಲಿಯಲ್ಲಿ ನಡೆಯುತ್ತಿರುವ ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಪಂದ್ಯಾವಳಿಯಲ್ಲಿ ಭಾರತದ ತ್ರಿಜಾ ಜಾಲಿ ಮತ್ತು ಗಾಯತ್ರಿ ಗೋಪಿಚಂದ್ ಜೋಡಿ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ ಪ್ರವೇಶಿಸಿದ್ದಾರೆ. ಭಾರತೀಯ ಜೋಡಿ ಜಪಾನ್ನ ರಿನ್ ಇವಾನಗ ಮತ್ತು ಕಿ ನಕನಿಶಿ ಅವರನ್ನು ನೇರ ಸೆಟ್ಗಳಿಂದ ಪರಾಭವಗೊಳಿಸಿ ಮುಂದಿನ ಹಂತಕ್ಕೆ ಲಗ್ಗೆಯಿಟ್ಟಿದ್ದಾರೆ. ನೆದರ್ಲ್ಯಾಂಡ್ನ ಆಮ್ಸ್ಟೆಲ್ ವೀನ್ ವ್ಯಾಗ್ನಾರ್ ಕ್ರೀಡಾಂಗಣದಲ್ಲಿ ನಡೆಯುತ್ತಿರುವ ಎಫ್ಐಎಚ್ ಹಾಕಿ ವಿಶ್ವಕಪ್ನ ಕೊನೆಯ ಪೂಲ್ ಡಿ ಪಂದ್ಯದಲ್ಲಿ ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು ಮುಖಾಮುಖಿಯಾಗಿದ್ದು ಪಂದ್ಯ ಪ್ರಗತಿಯಲ್ಲಿದೆ. ಈಗ ಮತ್ತೊಮ್ಮೆ ಮುಖ್ಯಾಂಶಗಳು. ದೆಹಲಿ ಪ್ರತಿಭಟನಾಕಾರರ ಮೇಲೆ ಪೊಲೀಸ್ ಬಲಪ್ರಯೋಗ ಆರೋಪ, 5 ಸದಸ್ಯರ ಉನ್ನತ ಸಮಿತಿ ರಚಿಸಿದ ಸರ್ವೋಚ್ಚ ನ್ಯಾಯಾಲಯ. ಜಪಾನ್ ರಕ್ಷಣಾ ಸಚಿವರೊಂದಿಗೆ ಕೇಂದ್ರ ಸಚಿವ ರಾಜನಾಥ್ ಸಿಂಗ್ ಮಾತುಕತೆ. ಭಾರತದ ಅಧ್ಯಕ್ಷತೆಯಲ್ಲಿ ಪುಣೆಯಲ್ಲಿ 12th ಬ್ರಿಕ್ಸ್ ಸಂವಹನ ಸಚಿವರ ಸಭೆ. ಮತ್ತು ಬಿಡಬ್ಲ್ಯೂಎಫ್ ವಿಶ್ವ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಮಹಿಳಾ ಡಬಲ್ಸ್ ವಿಭಾಗದ ಕ್ವಾರ್ಟರ್ ಫೈನಲ್ಗೆ ತ್ರಿಜಾ ಜಾಲಿ, ಗಾಯತ್ರಿ ಗೋಪಿಚಂದ್ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಇದುವರೆಗೂ ಕೇಳಿದ್ರಿ ವಾರ್ತೆಗಳನ್ನ ಆಕಾಶವಾಣಿಯ ಪ್ರಸ್ತುತಿಯಲ್ಲಿ.
2: Inspiring health leaders. Here's an exciting opportunity from the School of Public Health under KLE Academy of Higher Education and Research, Belagavi. School of Public Health invites you to join the future public health leaders through its integrated BPH plus MPH program, a 5-year program open to students from all backgrounds. If you've completed pre-university college in science, commerce or arts, you're eligible to apply. And if you've completed a diploma, you can enter directly into the second year through lateral entry. Already a graduate? You're invited to join our 2-year MPH program. You'll study at a NAC A+ accredited university with world-class campus and infrastructure. You'll benefit from strong field-based learning and community engagement with multidisciplinary faculty. And you'll gain hands-on experience at the Kaher Health and Demographic Surveillance Site with national and international collaborations including TJU USA, Umeå University Sweden and more, plus funded research projects supported by the NIH, ICMR and UNSW Australia. And the career opportunities are endless. Government and public sector roles, health departments, research centers, academics, and even opportunities to pursue a PhD. So don't wait. Apply online today at kaher.edu.in. For more information, visit Kaher JNMC campus, Nehru Nagar, Belagavi or call 0831-244-444, extension 4327.
3: ಅವಳ ಪ್ರತಿಯೊಂದು ಹೆಜ್ಜೆಯು ಸೌಂದರ್ಯದೊಂದಿಗೆ ಜೊತೆಯಾಗಲಿ, ಪ್ರತಿಯೊಂದು ಕ್ಷಣವೂ ಸಂಭ್ರಮದಿಂದ ತುಂಬಿರಲಿ, ಏಕೆಂದರೆ ಪಿಎನ್ಜಿ ತಂದಿದೆ ಕಾಲ್ಗೆಜ್ಜೆ ಮಹೋತ್ಸವ. ಸುಂದರವಾದ ಬೆಳ್ಳಿಯ ಕಾಲ್ಗೆಜ್ಜೆಗಳ ಮೇಕಿಂಗ್ ಚಾರ್ಜ್ ಮೇಲೆ ಬರೋಬ್ಬರಿ 100% ರಿಯಾಯಿತಿ. ಈ ವಿಶೇಷ ಆಫರ್ 31 August 2026 ಮಾತ್ರ. ಮ್ಯಾಸ್ಟರ್ಸ್ ಪುರುಷೋತ್ತಮ್ ನಾರಾಯಣ್ ಗಾಡ್ ಗಿಲ್ ಸರಾಫ್ ಮತ್ತು ಜ್ಯುವೆಲ್ಲರ್ಸ್, ಸುವರ್ಣಮಯಿ ಶುದ್ಧತೆಯ ವೈಭವಶಾಲಿ ಪರಂಪರೆ. ನಿಯಮಗಳು ಅನ್ವಯ.
2: For the first time in Hubballi, a golden opportunity for new entrepreneurs, young entrepreneurs, startup founders and aspiring self-employed individuals. Turn your ideas into income and build a strong foundation for your dream business by attending this one-day skill development workshop, Empower 365, from idea to company, on Sunday, 18th of October 2026. This workshop will help you transform your business ideas into successful ventures, develop essential entrepreneurial and business skills, learn practical strategies for starting and growing a profitable business, gain insights and inspiration from experienced entrepreneurs. Take the first step towards becoming a successful and profitable entrepreneur. Register today. Contact 95135-19666. Geekona Success Strategy.

0: Daily Society's Dr. Prabhakar Kore Super Speciality Hospital. Cure for all health-related problems. Experienced doctors and ultra-modern facilities ke saath. KLE Society's Dr. Prabhakar Kore Super Speciality Hospital and Medical Research Center. Nehru Nagar, Pelagavi. Call 08312473777.
1: KLE Cancer Hospital, Belagavi.
2: ಪ್ರಪ್ರಥಮ ಬಾರಿಗೆ ಉತ್ತರ ಕರ್ನಾಟಕದ ಬೆಳಗಾವಿಯಲ್ಲಿ ಅತ್ಯಂತ ಅನುಭವಿ ಹಾಗೂ ನುರಿತ ವೈದ್ಯರ ತಂಡ, ಅತ್ಯಾಧುನಿಕ ಮತ್ತು ಸುಸಜ್ಜಿತ ಯಂತ್ರೋಪಕರಣಗಳೊಂದಿಗೆ
1: KLE Cancer Hospital, KLE's Dr. Prabhakar Kore Hospital and MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ. ಆರೋಗ್ಯಕ್ಕೆ ಹೊಸ ಜೀವ, ಕ್ಯಾನ್ಸರ್ ಪೀಡಿತರಿಗೆ ಆಶಾ ಕಿರಣವಾದ KLE Cancer Hospital ಬೆಳಗಾವಿ. ಮೂಲ ಸೌಲಭ್ಯಗಳು
2: KLE Cancer Hospital ಬೆಳಗಾವಿಯಲ್ಲಿ ಸ್ತನ ಕ್ಯಾನ್ಸರ್, ರಕ್ತ ಕ್ಯಾನ್ಸರ್, ಅನ್ನನಾಳ ಕ್ಯಾನ್ಸರ್, ಶ್ವಾಸಕೋಶ ಕ್ಯಾನ್ಸರ್
1: ಮತ್ತು ಎಲ್ಲಾ ತರಹದ ಕ್ಯಾನ್ಸರ್ ರೋಗಕ್ಕೆ ಅತ್ಯಾಧುನಿಕ ರೋಬೋಟಿಕ್ ಶಸ್ತ್ರಚಿಕಿತ್ಸೆ BMT ಅತಿ ಶೀಘ್ರದಲ್ಲಿ ಪ್ರಾರಂಭವಾಗಲಿದೆ. ಕೀಮೋಥೆರಪಿ ಮತ್ತು ರೇಡಿಯೋಥೆರಪಿ ಲಭ್ಯವಿದೆ.
2: ವಿಳಾಸ KLE ಕ್ಯಾನ್ಸರ್ ಹಾಸ್ಪಿಟಲ್, KLE's ಡಾಕ್ಟರ್ ಪ್ರಭಾಕರ್ ಕೋರೆ ಹಾಸ್ಪಿಟಲ್ ಮತ್ತು MRC ಹಿಂಭಾಗದಲ್ಲಿ ನೆಹರು ನಗರ ಬೆಳಗಾವಿ.
1: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ 08312552500 ಮತ್ತು 2473777 ಮೊಬೈಲ್ ಸಂಖ್ಯೆ 6360712326 or just dial 1099.
2: ಇಂದೇ ಭೇಟಿ ನೀಡಿ KLE ಕ್ಯಾನ್ಸರ್ ಹಾಸ್ಪಿಟಲ್ ಬೆಳಗಾವಿ.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ್ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ್ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ್ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.

0: ಚೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ
0: 500 ಗೋಟಾಂಚ ಅತ್ಯಾಧುನಿಕ ಹಾಸ್ಪಿಟಲ್
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್
1: 30 ಗೋಟಾಂಚ ಅತ್ಯಾಧುನಿಕ ನವೀನ ಸೇವಾ 8 ಹೈಟೆಕ್ ಶಸ್ತ್ರಚಿಕಿತ್ಸಾ
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್
1: ದರ ದುಸರ್ಯಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರು ರೋಡ್ ಯಳೂರು
1: ಫೋನ್ ನಂಬರ್ 08312413777
0: ಮೊಬೈಲ್ ನಂಬರ್ 8550877777

0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವಿನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿಯ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಳಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550888777.

0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ಹಾಸ್ಪಿಟಲ್ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್,
1: ಅತ್ಯಾಧುನಿಕ ಚಿಕಿತ್ಸಾ ಅಲ್ಪ ದರಮಧ್ಯೆ,
0: ಬಿಪಿಎಲ್ ಕಾರ್ಡ್ ಧಾರಕಣ ಕಮ್ಮಿ ದರಮಧ್ಯೆ ಚಿಕಿತ್ಸಾ,
1: ಗ್ರಾಮೀಣ ಭಾಗದಲ್ಲಿ ಆರೋಗ್ಯ ಸಂಜೀವನಿ,
0: ಪಾಶ್ಯ ಹೋಟೆಲ್ಸ್ ಅತ್ಯಾಧುನಿಕ ಹಾಸ್ಪಿಟಲ್,
1: ಅನುಭವಿ ಡಾಕ್ಟರ್ ಆಣಿ ಪರಿಚಾರಿಕಾ ತಸೇಚ ಕಾಳಜಿ ಕರಣಾರೆ ಸಹಯೋಗಿ ಕರ್ಮಚಾರಿ,
0: 24 ತಾಸ ಆಪತ್ಕಾಲೀನ ಸುವಿಧಾ ಆಣಿ 24 ತಾಸ ಆಂಬ್ಯುಲೆನ್ಸ್ ಸುವಿಧಾ ದೇಖಿಲ್,
1: 30 ಕೋಟಿ ಅತ್ಯಾಧುನಿಕ ನವೀನ ಸೇವಾ, 8 ಹೈಟೆಕ್ ಶಸ್ತ್ರಚಿಕಿತ್ಸಾ,
0: ಗ್ರಾಮೀಣ ಭಾಗದ ಘರ್ಪೋಸ್ ಸುವಿಧಾ ಪುರವಣಾರೆ ಏಕಮೇವ ಹಾಸ್ಪಿಟಲ್,
1: ದರ ದುಸರಾ ಶನಿವಾರಿ ಮೋಫತ್ ಹೆಪಟೈಟಿಸ್ ಲಸಿಕರಣ,
0: ಅಂಧ ಆಣಿ ಮುಲಾಂಚ್ಯಾ ಆರೋಗ್ಯಸಾಠಿ ನವೀನ ಆಣಿ ವಿಶೇಷ ಕಾರ್ಯಕ್ರಮ, ತಸೇಚ ಗರ್ಭಚೈತನ್ಯ ದರ ಚೌಥ್ಯಾ ಶನಿವಾರಿ.
1: ಅಧಿಕ ಮಾಹಿತಿಸಾಠಿ ಸಂಪರ್ಕ ಕರಾ
0: ಕೇಲಿ ಶತಮಾನೋತ್ಸವ ಚಾರಿಟೇಬಲ್ ದವಾಖಾನಾ ಆಣಿ ವೈದ್ಯಕೀಯ ಸಂಶೋಧನ ಕೇಂದ್ರ ಯಳೂರ್ ರೋಡ್ ಯಳೂರ್,
1: ಫೋನ್ ನಂಬರ್ 08312413777,
0: ಮೊಬೈಲ್ ನಂಬರ್ 8550877777.